ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ 90.4 FM. ಪ್ರೀತಿಯ ಸ್ವಾಗತ ನಮ್ಮ ಇಂದಿನ ಪ್ರಸಾರದಲ್ಲಿ. ದಾರಿ ಇರುವ ದಾರಿಯಲ್ಲಿ ಸಾಗಿ ಗುರಿ ಮುಟ್ಟುವುದು ದೊಡ್ಡದಲ್ಲ, ದಾರಿಯೇ ಇಲ್ಲದಿದ್ದರೂ ದಾರಿಯನ್ನ ನಿರ್ಮಿಸಿಕೊಂಡು ಎದ್ದು ಬಿದ್ದು ಸಾಗಿ ಗುರಿ ಮುಟ್ಟುವುದೇ ದೊಡ್ಡ ಸಾಧನೆ ಎಂಬ ಒಂದು ನುಡಿಮುತ್ತಿನೊಂದಿಗೆ ಇಂದು ಶುಕ್ರವಾರ ದಿನಾಂಕ 17 ಜುಲೈ 2026 ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 6:00 to 6:50 ಕನ್ನಡ ಭಕ್ತಿಗೀತೆಗಳು ಸಂಗೀತ ಸುಧಾ ಕಾರ್ಯಕ್ರಮದಲ್ಲಿ 6:50 to 7:00 ಪ್ರಸಾರವಾಗಲಿದೆ. ಚಿಂತನ ಕಾರ್ಯಕ್ರಮ 7:00 to 7:15 ಆಧ್ಯಾತ್ಮಿಕ ಕಾರ್ಯಕ್ರಮವಾದ ಗೀತ ರಹಸ್ಯ 7:15 to 7:30 ಸಂಸ್ಕೃತಂ ವದಾಮಹ 7:30 to 8:00 ಭಕ್ತಿಮಯ ಸಕಾಳ್ ಮರಾಠಿ ಭಕ್ತಿಗೀತೆಗಳ ಕಾರ್ಯಕ್ರಮ 8:00 to 8:15 ವಾರ್ತೆಗಳು ಹಿಂದಿ ಭಾಷೆಯಲ್ಲಿ 8:15 to 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ 8:30 to 9:00 ಮಧುರ ಮುಂಜಾನೆ ಕಾರ್ಯಕ್ರಮ 9:00 to 9:30 ವಿಶೇಷ ಕಾರ್ಯಕ್ರಮಗಳು 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ 12:00 to 12:30 ಶಾಸ್ತ್ರೀಯ ಸಂಗೀತ ಮಿಶ್ರ ಮಾಧುರ್ಯ ಕಾರ್ಯಕ್ರಮದಲ್ಲಿ 12:30 to 1:00 ಪ್ರಸಾರವಾಗಲಿದೆ. ಗೀತ ಸಂಗಮ ಕಾರ್ಯಕ್ರಮ 1:00 to 1:30 ಕೆಎಲ್ಇ ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳು 1:30 to 2:00 ಸ್ವರಜಿಂಕಾರ ಮರಾಠಿ ಸಮಯದಲ್ಲಿ 2:00 to 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ 2:15 to 4:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ 4:00 to 4:30 ಭಾಷಾ ಸಂಗಮ ಕಾರ್ಯಕ್ರಮ 4:30 to 5:00 ಪ್ರಸಾರವಾಗಲಿದೆ. ಆರೋಗ್ಯ ದರ್ಶನ ಕಾರ್ಯಕ್ರಮ 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ 7:35 to 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ 7:45 to 8:00 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು 8:00 to 8:15 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ 8:00 to 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಮೆಲ್ಲುಸಿರೆ ಸವಿಗಾನ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.

ಎಲ್ಲರಿಗೂ ಶುಭೋದಯಗಳು. ಆತ್ಮೀಯ ಸ್ವಾಗತ ಕಾರ್ಯಕ್ರಮದಲ್ಲಿ ಸಂಗೀತದ ರೂಪದಲ್ಲಿರುವ ಶ್ರದ್ಧೆಯ ಭಕ್ತಿಯ ಕಾರ್ಯಕ್ರಮವೇ ಸಂಗೀತ ಸುಧಾ. ಎಂದಿನಂತೆ ಇಂದು ಕೂಡ ಪರಮಾತ್ಮನ ಭಕ್ತಿಯಲ್ಲಿ ನೆನಪು ತಲ್ಲೀನರಾಗುವ ಕೇಳ್ತಾ ಇದ್ದೀರಾ. ಇದು ಕೆಎಲ್ಇ ವೇಣುಧ್ವನಿ 90.4 FM. ಕಾರ್ಯಕ್ರಮದ ಆರಂಭದಲ್ಲಿ ಸಿ ಆರ್ ರಮ್ಯಾ ಅವರ ಧ್ವನಿಯಲ್ಲಿ ಕೇಳಿ ಶ್ಯಾಮಲ ದಂಡಕವನ್ನ.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು. ಸಂಗೀತ ಸುಧಾ ಕಾರ್ಯಕ್ರಮದ ಮುಂದಿನ ಗೀತೆ ಬಂದು ನಿಂತಿಹಳು ನೋಡಿ. ಗಾಯತ್ರಿ ದೇವಿ ಬಂದು ನಿಂತಿಹಳು ನೋಡಿ.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ಮೇಣಧ್ವನಿ 90.4 ಎಫ್ಎಂ. ಕಾರ್ಯಕ್ರಮದ ಮುಂದಿನ ಗೀತೆ ಕಲ್ಯಾಣಿ ಗೀರ್ವಾಣಿ ವೀಣಾ ಪಾಣಿ ಸಂಗೀತ.

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ ಕೆಎಲ್ ಇವಣ ಧ್ವನಿ 90.4 FM ನಲ್ಲಿ. ಕಾರ್ಯಕ್ರಮದ ಮುಂದಿನ ಗೀತೆ ದೇವಿ ದಯಾತೋರಮ್ಮ.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ. ಒಲಿದು ಬಾ ಸರಸ್ವತಿಯೇ, ನೀ ನಲಿದು ಬಾ ಸರಸ್ವತಿಯೇ.

0: ಇದೀಗ ಪ್ರಸಾರವಾಗಲಿದೆ ಚಿಂತನ ಪ್ರಸ್ತುತಪಡಿಸಲಿದ್ದಾರೆ ಶ್ರೀಮತಿ ಮಂಜುಳಾ ಚುನಮರಿ.
1: ಎಲ್ಲರಿಗೂ ನಮಸ್ಕಾರ. ನಾನು ಮಂಜುಳಾ ಚುನಮರಿ, ಬೆಳಗಾವಿಯಿಂದ. ಈ ದಿನದ ಚಿಂತನೆ ಉಪಶಮನ. ಉಪಶಮನ ಅಂದರೆ ಗುಣಕಾರಕ ಶಕ್ತಿ. ಇದನ್ನು ಯೋಗಿಯ ಆತ್ಮಕಥೆಯ ಕರ್ತೃವಾದ ಶ್ರೀ ಶ್ರೀ ಪರಮಹಂಸ ಯೋಗಾನಂದರ ಆಧ್ಯಾತ್ಮಿಕ ದಿನಚರಿಯಿಂದ ಆಯ್ದುಕೊಳ್ಳಲಾಗಿದೆ. ಗುರುಗಳು ಹೇಳುತ್ತಾರೆ, ಹೇ ವಿಶ್ವ ಚೈತನ್ಯವೇ, ನಿನ್ನ ಶಕ್ತಿಯಿಂದ ನನ್ನ ದೇಹವನ್ನು ಪುನಶ್ಚೇತನಗೊಳಿಸು. ಏಕಾಗ್ರತೆ ಮತ್ತು ಉಲ್ಲಾಸದಿಂದ ಮನಸ್ಸನ್ನು ಗುಣಪಡಿಸು. ಆತ್ಮದ ಅಜ್ಞಾನವೆಂಬ ವ್ಯಾಧಿಯನ್ನು ನಿನ್ನ ಮೇಲಿನ ಧ್ಯಾನದ ದಿವ್ಯೌಷಧಿಯಿಂದ ಗುಣಪಡಿಸಲು ನಮಗೆ ಕಲಿಸು. ಭಗವಂತನಲ್ಲಿ ಸಂಪೂರ್ಣ ಪ್ರಶ್ನಾತೀತ ಶ್ರದ್ಧೆಯೇ ತತ್ತಕ್ಷಣದಲ್ಲಿ ಗುಣಪಡಿಸುವ ಅತ್ಯುತ್ತಮವಾದಂತಹ ವಿಧಾನ. ಎಡೆಬಿಡದ ಪ್ರಯತ್ನದಿಂದ ಆ ಶ್ರದ್ಧೆಯನ್ನು ಎಚ್ಚರಗೊಳಿಸುವುದೇ ಮಾನವನ ಅತ್ಯುನ್ನತ ಹಾಗೂ ಫಲಪ್ರದ ಕರ್ತವ್ಯ. ಮನಸ್ಸು ದೇಹವನ್ನು ನಿಯಂತ್ರಿಸುವ ಪ್ರಮುಖ ಅಂಶ. ವ್ಯಕ್ತಿಯು ರೋಗ, ಮುಪ್ಪು ಮತ್ತು ಮರಣ ಮೊದಲಾದ ಮಾನವ ಪರಿಮಿತಿಗಳ ಆಲೋಚನೆಗಳನ್ನು ಮನಸ್ಸಿಗೆ ಸೂಚಿಸುವುದನ್ನು ಸದಾ ತ್ಯಜಿಸಬೇಕು. ಬದಲಿಗೆ ಮನಸ್ಸಿಗೆ ಸತತ ಈ ಸತ್ಯವನ್ನು ತಿಳಿಸುತ್ತಲೇ ಇರಬೇಕು, ನಾನು ಅನಂತ, ಆ ಅನಂತವೇ ಈ ದೇಹವಾಗಿರುವುದು. ಚೈತನ್ಯದ ಅಭಿವ್ಯಕ್ತ ರೂಪವಾದ ದೇಹವು ಸದಾ ತಾರುಣ್ಯ ಭರಿತ ಚೈತನ್ಯವೇ ಆಗಿದೆ. ಭಗವಂತನ ನೈರ್ಮಲ್ಯದ ನಿಯಮಗಳನ್ನು ಪಾಲಿಸಿ ಮನಸ್ಸನ್ನು ಶುದ್ಧವಾಗಿರಿಸುವ ಮಾನಸಿಕ ನೈರ್ಮಲ್ಯವು ದೈಹಿಕ ನೈರ್ಮಲ್ಯಕ್ಕಿಂತ ಶ್ರೇಷ್ಠ. ಆದರೂ ಎರಡನೆಯದೂ ಮುಖ್ಯ, ಅದನ್ನು ಉಪೇಕ್ಷೆ ಮಾಡಬಾರದು. ದೇಹವು ಒಂದು ವಿಶ್ವಾಸಘಾತುಕ ಗೆಳೆಯ. ಅದಕ್ಕೆ ಕೊಡಬೇಕಾದ್ದನ್ನು ಕೊಟ್ಟು ಬಿಡಿ, ಹೆಚ್ಚಿಗೆ ಬೇಡ. ನೋವು ಮತ್ತು ನಲಿವುಗಳು ಕ್ಷಣಿಕ. ಶಾಂತಿಯಿಂದ ದ್ವಂದ್ವಗಳನ್ನೆಲ್ಲ ಸಹಿಸುತ್ತಾ ಅದೇ ಸಮಯದಲ್ಲಿ ಅವುಗಳ ಹಿಡಿತದಿಂದ ಪಾರಾಗಲು ಪ್ರಯತ್ನಿಸಿ. ಕಲ್ಪನೆಯೇ ರೋಗ ಹಾಗೂ ಉಪಶಮನಗಳೆರಡೂ ಪ್ರವೇಶಿಸುವ ಬಾಗಿಲು. ನಿಮಗೆ ರೋಗ ಬಂದಿದ್ದರೂ ಅದರ ಅಸ್ತಿತ್ವವನ್ನು ನಂಬದಿರಿ. ಮಾನ್ಯತೆ ನೀಡಲ್ಪಡದ ಅತಿಥಿಯು ಪಲಾಯನ ಮಾಡುತ್ತಾನೆ ಎನ್ನುತ್ತಿದ್ದರು ಯುಕ್ತೇಶ್ವರ ಗಿರಿಯವರು, ಅಂದರೆ ಪರಮಹಂಸ ಯೋಗಾನಂದರ ಗುರುಗಳು. ಅಲ್ಲದೆ ಭೌತ ವಸ್ತುಗಳಿಗೆ ಅನ್ವಯಿಸುವ ಪರಮಾತ್ಮನ ನಿಯಮಗಳ ಮೂಲಕ ವೈದ್ಯರು ತಮ್ಮ ರೋಗೋಪಶಮನದ ಕಾರ್ಯವನ್ನು ನಡೆಸಿಕೊಂಡು ಹೋಗಬೇಕು. ಆದರೆ ಮಾನಸಿಕ ಚಿಕಿತ್ಸೆಯ ಶ್ರೇಷ್ಠತೆಯನ್ನು ಮುಖ್ಯವಾಗಿ ಶ್ಲಾಘಿಸುತ್ತಿದ್ದರು. ಹಾಗೂ ಜ್ಞಾನವೇ ಅತಿಶ್ರೇಷ್ಠ ಶುದ್ಧಿಕಾರಕ. ಜ್ಞಾನವೇ ಅತಿಶ್ರೇಷ್ಠ ಶುದ್ಧಿಕಾರಕ ಎಂದು ಪುನರುಚ್ಚರಿಸುತ್ತಿದ್ದರು. ಎಲ್ಲ ವ್ಯಾಧಿಗಳನ್ನು ನಾನು ಆರೋಗ್ಯ ನಿಯಮಗಳನ್ನು ಉಲ್ಲಂಘಿಸಿದ ಪರಿಣಾಮವೆಂದೇ ಗುರುತಿಸುತ್ತೇನೆ. ಮತ್ತು ಯೋಗ್ಯ ಭೋಜನ, ಮಿತ ಭೋಜನ, ಉಪವಾಸ, ಅಧಿಕ ವ್ಯಾಯಾಮ ಹಾಗೂ ಯೋಗ್ಯ ಚಿಂತನೆಗಳ ಮೂಲಕ ಈ ಕೆಡಕನ್ನು ನಿವಾರಿಸಿಕೊಳ್ಳಲು ಪ್ರಯತ್ನಿಸುತ್ತೇನೆ ಎನ್ನುತ್ತಾರೆ ಗುರುಗಳು. ಬಹಳಷ್ಟು ವ್ಯಾಧಿಗಳನ್ನು ನಿಯಮಬದ್ಧ ಉಪವಾಸ ಕ್ರಮಗಳಿಂದ ಗುಣಪಡಿಸಲು ಸಾಧ್ಯ. ಔಷಧಿಗಳಿಗಿಂತ ಸೂರ್ಯನ ಕಿರಣಗಳು ಉತ್ತಮವಾದುದು. ಅದರಲ್ಲಿ ಆಶ್ಚರ್ಯಕರವಾದಂತಹ ಗುಣಕಾರಕ ಶಕ್ತಿ ಅಡಗಿದೆ. ಪ್ರತಿ ದಿನವೂ 10 ನಿಮಿಷ ಸೂರ್ಯಕಿರಣಗಳ ಸ್ನಾನವನ್ನು ಮಾಡಬೇಕು. ಆರೋಗ್ಯಶಾಲಿಗಳಾದ ಜನರು ಪ್ರಕೃತಿ ದತ್ತವಾದ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರುತ್ತಾರೆ. ಒಬ್ಬನ ಆಲೋಚನಾ ಕ್ರಮವನ್ನು ಆಹಾರದ ಅವಲಂಬನದಿಂದ ಮನಸ್ಸಿನ ಅವಲಂಬನಕ್ಕೆ ಬದಲಿಸಲು ಸಾಕಷ್ಟು ಸಮಯ ಬೇಕಾಗುವುದು. ಭಗವಂತನ ಗುಣಕಾರಕ ಶಕ್ತಿಗೆ ಪ್ರತಿಸ್ಪಂದಿಸುವ ಸಲುವಾಗಿ ದೈವಿ ಸಹಾಯದಲ್ಲಿ ನಂಬಿಕೆ ಇಡಲು ಮನಸ್ಸನ್ನು ಸುಶಿಕ್ಷಿತಗೊಳಿಸಬೇಕು. ಇದೇ ಉಪಶಮನಕಾರಕದ ದಾರಿ. ಧನ್ಯವಾದಗಳು.
0: ಇದುವರೆಗೂ ಚಿಂತನವನ್ನು ಕೇಳಿದ್ರಿ. ಪ್ರಸ್ತುತಪಡಿಸಿದವರು ಶ್ರೀಮತಿ ಮಂಜುಳಾ ಚುನುಮರಿ.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ ಮತ್ತು ಭರವಸೆಯ ಬೆಳಕನ್ನು ನೀಡುವ ಕಾರ್ಯಕ್ರಮ ಗೀತ ರಹಸ್ಯ. ಪ್ರಸ್ತುತಪಡಿಸಲಿದ್ದಾರೆ ಭಕ್ತಿಯೋಗ ಅಭ್ಯಾಸ ಮಾಡುತ್ತಿರುವ ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಮಂಗಳೂರಿನ ಶ್ರೀಮತಿ ಶೋಭಾಮಯ್ಯ ಅವರು.

ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂತಹ ಗೀತರಹಸ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. 14ನೇ ಅಧ್ಯಾಯದಲ್ಲಿ ಭೌತಿಕ ಪ್ರಕೃತಿಯ ಮೂರು ಗುಣಗಳ ಬಗ್ಗೆ ನಾವು ತಿಳಿದುಕೊಳ್ತಾ ಇದ್ದೇವೆ. ಸತ್ವಗುಣ ಅಂದರೆ ಏನು, ರಜಗುಣ ಅಂದರೆ ಏನು, ತಮೋಗುಣ ಅಂದರೆ ಏನು, ಸತ್ವಗುಣದಲ್ಲಿ ಇರುವವರು ಯಾವ ಥರ ಇರ್ತಾರೆ, ರಜಗುಣದಲ್ಲಿರೋರು ಹೇಗಿರ್ತಾರೆ, ತಮೋಗುಣದಲ್ಲಿರೋರು ಹೇಗಿರ್ತಾರೆ ಅನ್ನೋದನ್ನು ಮೂರು ಕುಟುಂಬಗಳ ಒಂದು ಉದಾಹರಣೆಯ ಮೂಲಕ ನಾವು ಅರಿತುಕೊಂಡು ನಿನ್ನಿನ ಎಪಿಸೋಡ್ನಲ್ಲಿ. ಸೊ ಭಗವಂತ ಇನ್ನಷ್ಟು ವಿವರಿಸುತ್ತಾರೆ ಈ ಸತ್ವಗುಣ ಅನ್ನುವಂಥದ್ದು. ಸೊ ಈ ಗುಣಗಳು ನಮ್ಮ ಸಾವಿನ ನಂತರ ನಾವು ಮತ್ತೆ ಯಾವ ಥರ ಎಲ್ಲಿಗೆ ಹೋಗ್ತೀವಿ ಅನ್ನುವಂಥ ಡೆಸ್ಟಿನೇಷನ್ನ ಕೂಡ ಇದು ನಿರ್ಧರಿಸುತ್ತದೆ ಅನ್ನೋದನ್ನು ಇಲ್ಲಿ ಭಗವಂತ ವಿವರಿಸುತ್ತಾರೆ. 14ನೇ ಶ್ಲೋಕ.

0: ಸತ್ವಗುಣದಲ್ಲಿ ಮನುಷ್ಯನು ಸತ್ತರೆ ಅವನು ಮಹರ್ಷಿಗಳ ಪರಿಶುದ್ಧವಾದ ಉನ್ನತ ಲೋಕಗಳನ್ನು ತಲುಪುತ್ತಾನೆ. ಸತ್ವಗುಣದಲ್ಲಿ ಇರುವವನು ಬ್ರಹ್ಮಲೋಕ ಅಥವಾ ಜನಲೋಕಗಳಂತಹ ಉನ್ನತ ಲೋಕಗಳನ್ನು ಸೇರುತ್ತಾನೆ ಮತ್ತು ಅಲ್ಲಿ ಸ್ವರ್ಗ ಸುಖವನ್ನು ಅನುಭವಿಸುತ್ತಾನೆ. ಅಮಲಾನ್ ಎನ್ನುವ ಪದವು ಮಹತ್ವವಾದದ್ದು, ರಜಗುಣ ತಮೋಗುಣಗಳಿಂದ ಮುಕ್ತವಾದದ್ದು ಎಂದು ಅರ್ಥ. ಐಹಿಕ ಜಗತ್ತಿನಲ್ಲಿ ಕಶ್ಮಲಗಳಿವೆ, ಆದರೆ ಸತ್ವಗುಣವು ಐಹಿಕ ಜಗತ್ತಿನಲ್ಲಿ ಅಸ್ತಿತ್ವದ ಅತ್ಯಂತ ಪರಿಶುದ್ಧ ರೂಪ. ಬೇರೆ ಬೇರೆ ರೀತಿಗಳ ಜೀವಿಗಳಿಗೆ ಬೇರೆ ಬೇರೆ ರೀತಿಗಳ ಲೋಕಗಳಿವೆ. ಸತ್ವಗುಣದಲ್ಲಿ ಮರಣ ಹೊಂದಿರುವ ಅವರು ಮಹರ್ಷಿಗಳು ಮಹಾಭಕ್ತರು ಇರುವ ಲೋಕಗಳಿಗೆ ಏರುತ್ತಾರೆ. ಅಂದರೆ ಮೇಲಿನ ಲೋಕಗಳು, ಭೌತಿಕ ಪ್ರಪಂಚದ ಮೇಲಿನ ಲೋಕಗಳು, 14 ಲೋಕಗಳಲ್ಲಿ ಮೇಲಿನ 7 ಲೋಕಗಳಿಗೆ ಅವರು ಯಾವುದಾದ್ರೂ ಲೋಕಗಳಿಗೆ ಹೋಗಬಹುದು ಅಂತ ಇಲ್ಲಿ ಹೇಳಲಾಗಿದೆ. ಸೊ ರಜಗುಣದಲ್ಲಿ ಇರುವವರು ಸತ್ರೆ ಎಲ್ಲಿಗೆ ಹೋಗ್ತಾರೆ ಮುಂದಕ್ಕೆ? 15 ಶ್ಲೋಕದಲ್ಲಿ ಹೀಗೆ ಹೇಳ್ತಾರೆ ಶ್ರೀಕೃಷ್ಣ, ರಜಸಿ ಪ್ರಲಯಂ ಗತ್ವಾ ಕರ್ಮ ಸಂಘಿಷು ಜಾಯತೆ ತಥಾ ಪ್ರಯೀನಾಸ್ತಮಸಿ ಮೂಢಯೋನಿಷು ಜಾಯತೆ. ರಜಗುಣದಲ್ಲಿ ಮರಣ ಹೊಂದುವ ಮನುಷ್ಯನು ಫಲಾಪೇಕ್ಷೆ ಇರುವ ಕರ್ಮಗಳಲ್ಲಿ ತೊಡಗಿರುವವರ ಮಧ್ಯೆ ಹುಟ್ಟುತ್ತಾನೆ. ತಮೋಗುಣದಲ್ಲಿ ಸತ್ತರೆ ಪ್ರಾಣಿವರ್ಗದಲ್ಲಿ ಹುಟ್ಟುತ್ತಾನೆ. ಸೊ ರಜಗುಣದಲ್ಲಿ ಸತ್ತರೆ ಮತ್ತೆ ಮತ್ತೆ ನಾವು ಇಲ್ಲಿಗೆ ಬರ್ತೀವಿ, ಈ ಭೂಮಿಯ ಮೇಲೆ ಬರ್ತೀವಿ. ಸೊ ರಜಗುಣ ಅಂದರೆ ಅತಿಯಾದ ಬಯಕೆ, ಇಚ್ಛೆ ಇದೆಲ್ಲವೂ ಇರುತ್ತೆ. ಸೊ ಆ ಇಚ್ಛೆಯನ್ನು ಅದರ ಕರ್ಮದ ಫಲವನ್ನು ಅನುಭವಿಸೋದಕ್ಕೋಸ್ಕರ ಮತ್ತೆ ನಾವು ಈ ಭೂಮಿಯ ಮೇಲೆ ಬರ್ತೇವೆ. ಆದರೆ ತಮೋಗುಣದಲ್ಲಿ ಸತ್ತರೆ ಪ್ರಾಣಿವರ್ಗದಲ್ಲಿ ಕೂಡ ಅವನು ಹುಟ್ಟಬಹುದು. ಸೊ ಕೆಲವರು ತಿಳ್ಕೊಳ್ತಾರೆ, ಒಂದು ಬಾರಿ ಮನುಷ್ಯ ಜನ್ಮ ಬಂದಮೇಲೆ ಯಾವಾಗಲೂ ಮನುಷ್ಯ ಜನ್ಮನೇ ಸಿಗುತ್ತೆ ಅಂಥೇಳಿ. ಆದರೆ ಶಾಸ್ತ್ರಗಳು ಇದನ್ನು ದೃಢೀಕರಿಸುವುದಿಲ್ಲ. ಶಾಸ್ತ್ರಗಳು ಹೇಳ್ತವೆ, ಪ್ರಾಣಿಯಾಗಿ ಮತ್ತೆ ನೀನು ಹುಟ್ಟಬಹುದು. ನೀನು ಮನುಷ್ಯ ಜನ್ಮ ಸಿಕ್ಕಿದ ಮೇಲೆ ಕೂಡ ಪ್ರಾಣಿಯ ಥರ ಬದುಕಿದರೆ ಪ್ರಾಣಿಯಾಗಿ ನೀನು ಹುಟ್ಟಬಹುದು ಅಂಥೇಳಿ. ಅದೇ ಯಾರು ತಮೋಗುಣದಲ್ಲಿ ಬದುಕ್ತಾರೋ ಅವರು ಪ್ರಾಣಿವರ್ಗದಲ್ಲಿ ಹುಟ್ಟುತ್ತಾರೆ ಅಂತ ಇಲ್ಲಿ ಶ್ರೀಕೃಷ್ಣ ಹೇಳ್ತಾರೆ. ಸೊ ಆತ್ಮವು ಮನುಷ್ಯ ಜೀವನದ ನೆಲೆಯನ್ನು ತಲುಪಿದರೆ ಅದಕ್ಕೆ ಮತ್ತೆ ಅಧಪತನ ಆಗುವುದೇ ಇಲ್ಲ ಎಂದು ಕೆಲವರ ಭಾವನೆ. ಇದು ಸರಿಯಲ್ಲ. ಈ ಶ್ಲೋಕದಲ್ಲಿ ಹೇಳಿರುವ ಪ್ರಕಾರ ಮನುಷ್ಯ ತಮೋಗುಣವನ್ನು ಬೆಳೆಸಿಕೊಂಡರೆ ಅವನು ಸತ್ತ ನಂತರ ಪ್ರಾಣಿ ರೂಪಕ್ಕೆ ಇಳಿಯುತ್ತಾನೆ. ಮತ್ತೆ ಮನುಷ್ಯ ಜೀವನಕ್ಕೆ ಬರಲು ಅವನು ವಿಕಾಸ ಪ್ರಕ್ರಿಯೆಯಿಂದ ತನ್ನನ್ನು ಮೇಲಕ್ಕೆ ಎತ್ತಿಕೊಳ್ಳಬೇಕಾಗುತ್ತದೆ. ಆದ್ದರಿಂದ ಮನುಷ್ಯ ಜೀವನದ ವಿಷಯದಲ್ಲಿ ಗಂಭೀರವಾಗಿ ಇರುವವರು ಸತ್ವಗುಣವನ್ನು ಆರಿಸಿಕೊಳ್ಳಬೇಕು. ಒಳ್ಳೆಯ ಸಹವಾಸದಲ್ಲಿ ಗುಣಗಳನ್ನು ಮೀರಬೇಕು, ಕೃಷ್ಣ ಪ್ರಜ್ಞೆಯಲ್ಲಿ ನೆಲೆಸಬೇಕು. ಇದು ಮನುಷ್ಯನ ಜೀವನದ ಗುರಿ. ಇಲ್ಲವಾದರೆ ಮನುಷ್ಯ ಮತ್ತೆ ಮನುಷ್ಯನ ಅಂತಸ್ತಿಗೆ ಬರುತ್ತಾನೆ, ಯಾವಾಗ ಬರುತ್ತಾನೆ ಎನ್ನುವುದು ಖಚಿತವಿಲ್ಲ. 16 ಕರ್ಮಣಃ ಸುಕೃತಸ್ಯಾಹು ಸಾತ್ವಿಕಂ ನಿರ್ಮಲಂ ಫಲಂ ರಜಸಸ್ತು ಫಲಂ ದುಃಖಂ ಅಜ್ಞಾನಂ ತಮಸಾ ಫಲಂ. ಸುಕೃತದ ಫಲ ಪರಿಶುದ್ಧವಾದದ್ದು, ಅದು ಸಾತ್ವಿಕ ಎಂದು ಹೇಳುತ್ತಾರೆ. ಆದರೆ ರಜೋಗುಣದಲ್ಲಿ ಮಾಡಿದ ಕೆಲಸದಿಂದ ದುಃಖವೂ ಬರುತ್ತದೆ, ತಮೋಗುಣದಲ್ಲಿ ಮಾಡಿದ ಕೆಲಸದಿಂದ ಅಜ್ಞಾನವೂ ಬರುತ್ತದೆ. ಸಾತ್ವಿಕ ಗುಣದಲ್ಲಿ ಮಾಡಿದ ಪುಣ್ಯ ಕಾರ್ಯಗಳ ಫಲವು ಪರಿಶುದ್ಧವಾದದ್ದು. ಆದ್ದರಿಂದ ಎಲ್ಲ ಭ್ರಾಂತಿಯಿಂದ ಮುಕ್ತರಾದ ಮುನಿಗಳು ಸುಖವಾದ ಸ್ಥಿತಿಯಲ್ಲಿರ್ತಾರೆ. ರಜಗುಣದ ಕೆಲಸಗಳು ದುಃಖವನ್ನೇ ತರುತ್ತವೆ. ಅಹಿಕ ಸುಖಕ್ಕಾಗಿ ಮಾಡಿದ ಕೆಲಸವು ವಿಫಲವಾಗುವುದು ಖಂಡಿತ. ಉದಾಹರಣೆಗೆ, ಮನುಷ್ಯ ತನಗೆ ಗಗನಚುಂಬಿ ಕಟ್ಟಡ ಬೇಕೆಂದು ಬಯಸಿದರೆ ಅದನ್ನು ಕಟ್ಟುವ ಮೊದಲು ಎಷ್ಟೋ ಕಷ್ಟಗಳನ್ನು ಅನುಭವಿಸಬೇಕಾಗುತ್ತೆ. ರಾಶಿ ಹಣವನ್ನು ಸಂಪಾದಿಸಲು ಬಂಡವಾಳಗಾರನು ಕಷ್ಟಪಡಬೇಕಾಗುತ್ತದೆ. ಕಟ್ಟಡವನ್ನು ಕಟ್ಟಲು ಗುಲಾಮರಂತೆ ಶ್ರಮಿಸುವವರು ದೈಹಿಕ ಶ್ರಮವನ್ನು ಪಡಬೇಕಾಗುತ್ತೆ. ಈ ಥರದ ಕಷ್ಟಗಳು ಇದ್ದೇ ಇರುತ್ತವೆ. ಹೀಗೆ ಭಗವದ್ಗೀತೆಯು ರಜಗುಣದ ಪ್ರಭಾವದಿಂದ ಮಾಡಿದ ಯಾವುದೇ ಕೆಲಸದಲ್ಲಿ ಖಂಡಿತವಾಗಿಯೂ ಬಹಳ ಕಷ್ಟವಿರುತ್ತದೆ ಎಂದು ಹೇಳಲಾಗಿದೆ. ಮಾನಸಿಕ ಸುಖ ಎಂದು ಕರೆಸಿಕೊಳ್ಳುವ ಸುಖವು, ನನಗೆ ಈ ಮನೆ ಇದೆ ಅಥವಾ ಈ ಹಣ ಇದೆ ಎನ್ನುವ ಸುಖವು ಒಂದಿಷ್ಟು ಇರಬಹುದು, ಆದರೆ ಇದು ವಾಸ್ತವ ಸುಖವಲ್ಲ. ತಮೋಗುಣದ ವಿಷಯ ಹೇಳುವುದಾದರೆ, ಕರ್ತೃವಿಗೆ ಜ್ಞಾನವಿಲ್ಲ, ಆದ್ದರಿಂದ ಅವನ ಚಟುವಟಿಕೆಗಳಿಂದ ತತ್ಕಾಲಕ್ಕೆ ದುಃಖ. ಅನಂತರ ಅವನು ಪ್ರಾಣಿ ಜೀವನದತ್ತ ಹೋಗುವನು. ಪ್ರಾಣಿ ಜೀವನವು ಎಂದೂ ದುಃಖಕರವಾದದ್ದೇ. ಆದರೆ ಮಾಯೆಯ ಪ್ರಭಾವದಿಂದ ಪ್ರಾಣಿಗಳಿಗೆ ಇದು ತಿಳಿಯುವುದಿಲ್ಲ. ಬಡ ಪ್ರಾಣಿಗಳನ್ನು ಕೊಲ್ಲುವುದು ತಮೋಗುಣದ ಪರಿಣಾಮವೇ. ಪ್ರಾಣಿಯನ್ನು ಕೊಲ್ಲುವವರಿಗೆ ಮುಂದೆ ತಮ್ಮನ್ನು ಕೊಲ್ಲುವುದಕ್ಕೆ ಅಗತ್ಯವಾದ ದೇಹವು ಪ್ರಾಣಿಗೆ ದೊರೆಯುತ್ತದೆ ಎನ್ನುವುದು ತಿಳಿಯದು. ಇದು ಪ್ರಕೃತಿಯ ನಿಯಮ. ಮನುಷ್ಯರ ಸಮಾಜದಲ್ಲಿ ಮನುಷ್ಯನೊಬ್ಬನು ಇನ್ನೊಬ್ಬನನ್ನು ಕೊಂದರೆ ಅವನನ್ನು ನೇಣು ಹಾಕಬೇಕು. ಇದು ರಾಜ್ಯದ ನಿಯಮ. ಅಜ್ಞಾನದಿಂದಾಗಿ ಜನರಿಗೆ ಪರಮಪ್ರಭು ನಿಯಂತ್ರಿಸುವ ಸಂಪೂರ್ಣ ರಾಜ್ಯ ಹೊಂದಿದೆ ಎನ್ನುವುದು ತಿಳಿಯದು. ಸೊ ಯಾಕೆ ಒಬ್ಬನನ್ನ ಕೊಂದರೆ ಅವನಿಗೆ ನೇಣು ಹಾಕಬೇಕಂತ ಅಂತಂದರೆ, ಅವನ ಕರ್ಮದ ಫಲ, ಒಬ್ಬನನ್ನು ಕೊಂದಿರುವಂಥ ಕರ್ಮದ ಫಲ ಈ ಜನ್ಮದಲ್ಲೇ ಅದು ಮುಗಿದು ಹೋಗುತ್ತೆ ನೇಣು ಹಾಕಿದರೆ. ಇಲ್ಲದಿದ್ದರೆ ಅದು ಮುಂದಿನ ಜನ್ಮಕ್ಕೆ ಅದು ಕ್ಯಾರಿ ಫಾರ್ವರ್ಡ್ ಆಗುತ್ತೆ, ಇನ್ನು ಮುಂದುವರಿಯುತ್ತೆ. ಅದು ದೊಡ್ಡ ಪಾಪ ಫಲವಾಗಿ ಅವನು ಅದನ್ನು ಅನುಭವಿಸಬೇಕಾಗುತ್ತೆ. ಸೊ ಹೀಗೆ
1: ಮನುಷ್ಯ ಇಲ್ಲಿ ಕರ್ಮದ ಫಲಕ್ಕೆ ತಕ್ಕಂತೆ ಅವನು ಅನುಭವಿಸಲೇಬೇಕಾಗತ್ತೆ. ಮನುಷ್ಯ ಪ್ರಾಣಿಗಳನ್ನು ಕೊಂದು ತಿನ್ನುವಂಥ ಒಂದು ಈ ಗುಣವನ್ನು ತಮೋ ಗುಣ ಅಂತ ಹೇಳಲಾಗುತ್ತೆ. ಸೊ ಅವನು ತನ್ನ ನಾಲಿಗೆ ಚಪಲವನ್ನು ತೀರಿಸಿಕೊಳ್ಳೋದಕ್ಕೋಸ್ಕರ ಅಜ್ಞಾನದಿಂದ ಹಾಗೆ ನಡೆಯುತ್ತಿದ್ದಾನೆ. ತನ್ನ ಭವಿಷ್ಯವನ್ನು ಅವನು ಕತ್ತಲಾಗಿ ಮಾಡಿಕೊಳ್ಳುತ್ತಿದ್ದಾನೆ ಅಂತ ತಿಳಿಯಬೇಕು. ಎಲ್ಲ ಪ್ರಾಣಿವಧಿಗಳಲ್ಲಿ ಗೋವಧೆ ಅತ್ಯಂತ ಕೆಟ್ಟದ್ದು. ಏಕೆಂದರೆ ಹಸು ಹಾಲನ್ನು ಕೊಟ್ಟು ನಮಗೆ ಎಲ್ಲ ಬಗೆಯ ಸಂತೋಷವನ್ನು ಕೊಡುತ್ತೆ. ನಮ್ಮ ತಾಯಿ ಅಂತ ನಾವು ಪರಿಗಣಿಸ್ತೀವಿ ಹಸುವನ್ನು, ಅಲ್ವಾ? ಸೊ ನಮಗೆ ಹಲವಾರು ಮಾತೆಯರು, ಅದರಲ್ಲಿ ಗೋವು ಕೂಡ ಒಂದು ಮಾತೆ. ನಮ್ಮ ತಾಯಿ ನಮಗೆ ಚಿಕ್ಕ ಮಗುವಿರುವಾಗ ಹಾಲನ್ನು ಉಣಿಸ್ಬೋದು, ಆದರೆ ಗೋಮಾತೆ ನಮಗೆ ಜೀವನ ಪರ್ಯಂತ ಹಾಲನ್ನು ಉಣಿಸುತ್ತಾಳೆ. ಸೊ ಗೋಹತ್ಯೆಯು ಅಜ್ಞಾನದ ಪರಮಾವಧಿ. ವೇದ ಸಾಹಿತ್ಯದಲ್ಲಿ ಇದನ್ನು ಹೀಗೆ ಖಂಡಿಸಲಾಗಿದೆ. ಗೋಭೀ ಪ್ರೀಣಿತ ಮತ್ಸರಂ ಎನ್ನುವ ಮಾತುಗಳು, ಹಾಲಿನಿಂದ ಸಂತೃಪ್ತನಾಗಿ ಹಸುವನ್ನು ಕೊಲ್ಲಲು ಅಪೇಕ್ಷಿಸುವವನು ಅತ್ಯಂತ ತಮಸ್ಸಿನಲ್ಲಿದ್ದಾನೆ ಎನ್ನುವುದನ್ನು ಸೂಚಿಸುತ್ತದೆ. ವೇದ ಸಾಹಿತ್ಯದಲ್ಲಿ ಈ ಥರ ಪ್ರಾರ್ಥನೆ ಇದೆ: ನಮೋ ಬ್ರಹ್ಮಣ್ಯ ದೇವಾಯ ಗೋಬ್ರಾಹ್ಮಣ ಹಿತಾಯ ಚ ಜಗದ್ವಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಸೊ ನನ್ನ ಪ್ರಭುವೇ, ನೀನು ಗೋವುಗಳಿಗೂ ಬ್ರಾಹ್ಮಣರಿಗೂ ಹಿತೈಷಿ ಮತ್ತು ಸಮಸ್ತ ಮಾನವ ಸಮಾಜಕ್ಕೂ ಪ್ರಪಂಚಕ್ಕೂ ಒಳ್ಳೆಯದನ್ನು ಬಯಸುವವನು. ಸೊ ಭಗವಂತ ಗೋವಿನ ಪ್ರಿಯರಾಗಿರುತ್ತಾರೆ, ಹಾಗೂ ಬ್ರಾಹ್ಮಣರಂದರೆ ಇಲ್ಲಿ ಭಕ್ತರು ಅಂತ ಹೇಳ್ಬೋದು. ಸೊ ಇದರ ಭಾವಾರ್ಥವೆಂದರೆ ಈ ಪ್ರಾರ್ಥನೆಯಲ್ಲಿ ಗೋವುಗಳ ಮತ್ತು ಭಕ್ತರ ರಕ್ಷಣೆಯನ್ನು ವಿಶೇಷವಾಗಿ ಹೇಳಿದೆ. ಬ್ರಾಹ್ಮಣರು ಆಧ್ಯಾತ್ಮಿಕ ಶಿಕ್ಷಣದ ಪ್ರತೀಕ, ಗೋವುಗಳು ಅತ್ಯಂತ ಮೌಲಿಕವಾದ ಆಹಾರದ ಪ್ರತೀಕ. ಈ ಎರಡು ಜೀವಂತ ಪ್ರಾಣಿಗಳಿಗೆ, ಬ್ರಾಹ್ಮಣರಿಗೆ ಮತ್ತು ಗೋವುಗಳಿಗೆ ಎಲ್ಲ ರಕ್ಷಣೆಯನ್ನು ಕೊಡಬೇಕು. ಅದು ನಾಗರಿಕತೆಯ ನಿಜವಾದ ಪ್ರಗತಿ. ಆಧುನಿಕ ಮಾನವ ಸಮಾಜವು ಆಧ್ಯಾತ್ಮಿಕ ಜ್ಞಾನವನ್ನು ಅಲಕ್ಷ್ಯ ಮಾಡಿದೆ, ಗೋವಧೆಗೆ ಪ್ರೋತ್ಸಾಹ ಕೊಟ್ಟಿದೆ. ಆದ್ದರಿಂದ ಮಾನವ ಸಮಾಜವು ತಪ್ಪು ದಿಕ್ಕಿನಲ್ಲಿ ಮುಂದಕ್ಕೆ ಹೋಗುತ್ತಾ ಇದೆ ಮತ್ತು ಆತ್ಮನಾಶಕ್ಕೆ ದಾರಿ ಮಾಡಿಕೊಡ್ತಾ ಇದೆ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕು. ಯಾವ ಸಮಾಜವು ತನ್ನ ಪೌರರನ್ನು ಅವರ ಮುಂದಿನ ಜನ್ಮಗಳಲ್ಲಿ ಪ್ರಾಣಿಗಳಾಗುವಂತೆ ಮಾರ್ಗದರ್ಶನ ಮಾಡುತ್ತದೆಯೋ ಅದು ನಿಶ್ಚಯವಾಗಿಯೂ ಮಾನವ ನಾಗರಿಕತೆಯಲ್ಲ. ಈಗಿನ ಮಾನವ ನಾಗರಿಕತೆಯಂತೂ ರಜೋಗುಣ ತಮೋಗುಣಗಳಿಂದ ತುಂಬ ಕೆಳ ನೆಲೆಗಿಳಿದು ದಾರಿ ತಪ್ಪಿದೆ. ಇದೊಂದು ಬಹು ಅಪಾಯಕಾರಿಯಾದ ಯುಗ. ಮಾನವ ಕುಲವನ್ನು ದೊಡ್ಡ ವಿಪತ್ತಿನಿಂದ ಉಳಿಸಲು ಅತ್ಯಂತ ಸುಲಭವಾದ ಪ್ರಕ್ರಿಯೆಯಾದ ಕೃಷ್ಣ ಪ್ರಜ್ಞೆಯನ್ನು ಲಭ್ಯ ಮಾಡಿಕೊಡಲು ಎಲ್ಲ ರಾಷ್ಟ್ರಗಳಿಗೂ ಎಚ್ಚರಿಕೆಯನ್ನು ವಹಿಸಬೇಕಾದ ಅಗತ್ಯವಿದೆ. 17ನೇ ಶ್ಲೋಕ:
2: ಸತ್ವ ಸಂಜಾಯತಿ ಜ್ಞಾನಂ ರಜಸೋ ಲೋಭ ಏವ ಚ ಪ್ರಮಾದಾ ಮೋಹೌ ತಮಸೋ ಭವತು ಅಜ್ಞಾನಮೇವ ಚ.
1: ಸತ್ವಗುಣದಿಂದ ನಿಜವಾದ ಜ್ಞಾನವು ಬೆಳೆಯುತ್ತದೆ, ರಜೋಗುಣದಿಂದ ಲೋಭವು ಬೆಳೆಯುತ್ತದೆ, ತಮೋಗುಣದಿಂದ ಮೂರ್ಖತನ, ಹುಚ್ಚು ಮತ್ತು ಭ್ರಾಂತಿಗಳು ಬೆಳೆಯುತ್ತವೆ. ಸೊ ಈಗಿನ ನಾಗರಿಕತೆ ಜೀವಿಗಳಿಗೆ ಬಹು ಹಿತಕರವಾದದ್ದಲ್ಲ. ಆದ್ದರಿಂದ ಭಕ್ತಿಯೋಗವನ್ನು ಇಲ್ಲಿ ಸಲಹೆ ಮಾಡಲಾಗಿದೆ. ಕೃಷ್ಣ ಪ್ರಜ್ಞೆಯ ಮೂಲಕ ಸಮಾಜವು ಸತ್ವಗುಣವನ್ನು ಬೆಳೆಸಿಕೊಳ್ಳುವುದು. ಸತ್ವಗುಣವು ಬೆಳೆದಾಗ ಜನರು ಸಂಗತಿಗಳನ್ನು ಅವು ವಾಸ್ತವವಾಗಿ ಇರುವಂತೆ ಕಾಣುವರು. ತಮೋಗುಣದಲ್ಲಿ ಮನುಷ್ಯರು ಪ್ರಾಣಿಗಳಂತೆ ಇರುತ್ತಾರೆ, ಸಂಗತಿಗಳನ್ನು ಸ್ಪಷ್ಟವಾಗಿ ನೋಡಲಾರರು. ಸೊ ಆದ್ದರಿಂದ ಇಲ್ಲಿ ಯಾವ ಥರ ಹೇಗೆ ತಮೋಗುಣದಲ್ಲಿ ಇರುವವರು, ಉದಾಹರಣೆಗೆ ಅವರು ಒಂದು ಪ್ರಾಣಿಯನ್ನು ಕೊಲ್ಲುವುದರಿಂದ ಮುಂದಿನ ಜನ್ಮದಲ್ಲಿ ಅದೇ ಪ್ರಾಣಿಯು ಅವರನ್ನು ಕೊಲ್ಲುವ ಸಂಭವವನ್ನು ಸೃಷ್ಟಿಸುತ್ತಿದ್ದಾರೆ, ಇದು ಅವರಿಗೆ ಕಾಣುವುದಿಲ್ಲ. ಜನರಿಗೆ ನಿಜವಾದ ಜ್ಞಾನದಲ್ಲಿ ಶಿಕ್ಷಣವಿಲ್ಲ, ಆದ್ದರಿಂದ ಅವರು ಹೊಣೆಗೇಡಿಗಳಾಗ್ತಾ ಇದ್ದಾರೆ. ಈ ಹೊಣೆಗೇಡಿತನವನ್ನು ತಡೆಯಲು ಜನಸಾಮಾನ್ಯರಿಗೆ ಸತ್ವಗುಣವನ್ನು ಬೆಳೆಸಿಕೊಳ್ಳಲು ಶಿಕ್ಷಣ ಇರಬೇಕು. ಹರೇ ಕೃಷ್ಣ.
3: ಇದುವರೆಗೂ ಕೇಳಿದ್ರಿ ಗೀತರಹಸ್ಯ ಕಾರ್ಯಕ್ರಮ. ಪ್ರಸ್ತುತಪಡಿಸಿದವರು ಶ್ರೀಮತಿ ಶೋಭಾಮಯ್ಯ ಅವರು. ಹೀಗೆ ಕೇಳ್ತಾ ಇರಿ 90.4 FM ಅನ್ನು. ನಮಸ್ಕಾರ.
4: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
5: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
4: KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ, ನೆಹರು ನಗರ್ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
5: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
4: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ ಬಿಎಂಟಿ ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
5: ವಿಳಾಸ: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು ಎಂಆರ್ಸಿ ಹಿಂಭಾಗದಲ್ಲಿ, ನೆಹರು ನಗರ, ಬೆಳಗಾವಿ.
4: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777 ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
5: ಇಂದೇ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಬೆಳಗಾವಿ.

ಕರ್ಮದಾನ, ಅಂಗಾಂಗ ದಾನ ಹಾಗೂ ದೇಹದಾನದ ಬಗ್ಗೆ ಜಾಗೃತಿ ಮೂಡಿಸಿದ್ದಾರೆ. ಆ ನಿಟ್ಟಿನೊಳಗೆ ಯಾಕೆ ಮೂಡಿಸ್ಬೇಕಾಗಿತ್ತಂದ್ರೆ, ಬಹುಶಃ ನಾವು ದೇಹದಾನ ಮಾಡಿದರೆ ನಮ್ಮ ಶರೀರಕ್ಕೆ ಏನಪ್ಪಾ ಅಂತಂದರೆ ಇದಕ್ಕೆ ಮುಕ್ತಿ ಸಿಗೋಂಗಿಲ್ಲ, ಅಥವಾ ಅದನ್ನು ಆತ್ಮ ಅಂದರೆ ಸಾಲ್ವೇಷನ್ ಅಂತಾರ, ಅಥವಾ ಡಿಟ್ಯಾಚ್ಮೆಂಟ್ ಅಂತೀವಿ, ಅಥವಾ ಅದಕ್ಕೆ ಶಾಂತಿ ಆಗುವುದಿಲ್ಲ ಅಂಥೇಳಿ ಭಾಳ ಗಾಢವಾಗಿದ್ದಾಗ ಧಾರ್ಮಿಕ ಗುರುಗಳು ಇದನ್ನು ಜಾಗೃತಿ ಮೂಡಿಸಬೇಕಾಗಿದೆ. ಆ ನಿಟ್ಟಿನೊಳಗೆ ನಾನು ಈ ಸಂದರ್ಭದಲ್ಲಿ ನಾನು ನೆನೆಸಲೇಕೊಳ್ಬೇಕು, ನಮ್ಮ ಬೆಳಗಾವಿಯ ಗುರುಸಿದ್ದೇಶ್ವರ ಮಠದ ಕಾರಂಜಿ ಮಠದ ಶ್ರೀಗಳು ಸ್ವತಃ ಅವರು ಕಳೆದ ಒಂದು 5 ವರ್ಷ ಹಿಂದುಗಡೆ ತಮ್ಮ ಮರಣಾನಂತರ ಬೈಲಹೊಂಗಲದ ಡಾಕ್ಟರ್ ರಾಮಣ್ಣವರ ಚಾರಿಟಬಲ್ ಟ್ರಸ್ಟ್ ಮುಖಾಂತರ KLE ಶ್ರೀ BM ಕಂಕಣವಾಡಿ ಆಯುರ್ವೇದ ಮಹಾವಿದ್ಯಾಲಯಕ್ಕೆ ನೇತ್ರದಾನ, ಚರ್ಮದಾನ, ದೇಹದಾನ ಮಾಡಲಿಕ್ಕೆ ಈಗಾಗಲೇ ವಾಗ್ದಾನ ಮಾಡಿದ್ದಾರೆ. ಅದೇ ಸಾಲಿನಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಮುನ್ನವಳ್ಳಿಯ ಮುರುಗೇಂದ್ರ ಶ್ರೀಗಳು, ಸೋಮಶೇಖರ ಮಠದ ಮುರುಗೇಂದ್ರ ಶ್ರೀಗಳು ಕೂಡ ತಮ್ಮ ಲಿಂಗೈಕ್ಯ ಆದ ನಂತರ ನೇತ್ರದಾನ ಮಾಡಲಿಕ್ಕೆ ಅವರು ಪರಿಕಲ್ಪನೆ ಅವರು ಈಗಾಗಲೇ ವಾಗ್ದಾನ ಮಾಡಿದ್ದಾರೆ ಟ್ರಸ್ಟ್ಗೆ. ಅದೇ ರೀತಿಯಾಗಿ ಅವರು ಮಠದಿಂದ ಸುಮಾರು 200ಕ್ಕಿಂತ ಹೆಚ್ಚು ಜನ ದೇಹದಾನಕ್ಕೆ ಸಂಕಲ್ಪ ಮಾಡಿದ್ದಾರೆ. ಮತ್ತು ಇಲ್ಲಿ ವಿಶೇಷವಾಗಿ ನಮ್ಮ ಕಾರಂಜಿ ಮಠದ ಅನುಯಾಯಿಗಳು ಕೂಡ ಬಹಳ ಜನ ತಮ್ಮ ಮಠದಿಂದ ಈಗಾಗಲೇ ಅಲ್ಲೂ ಕೂಡ ಒಂದು 200ಕ್ಕಿಂತ ಹೆಚ್ಚು ಜನ ನೇತ್ರ, ದೇಹ, ಚರ್ಮದಾನ ಮಾಡಲಿಕ್ಕೆ ಬಂದಿದ್ದಾರೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಈ ಸಂದರ್ಭದಲ್ಲಿ ಸಾರ್ವಜನಿಕರಲ್ಲಿ ನಾನು ಹೇಳಲಿಕ್ಕೆ ಇಷ್ಟೇ ಬಯಸ್ತೇನೆ, ಏನಪ್ಪ ಅಂತಂದರೆ ಯಾರು ದೇಹದಾನ ಮಾಡಬೇಕಂತಿರಲ್ಲ ಅವರು ಮರಣಾನಂತರ 6 ತಾಸು ಒಳಗೆ ನಮ್ಮ ದೇಹವನ್ನು ಕೊಡಬೇಕು. ಇದಕ್ಕೆ ಮರಣ ಪ್ರಮಾಣ ಪತ್ರ, ಈ ಮರಣ ಪ್ರಮಾಣ ಪತ್ರವನ್ನು ನೀವು ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಕುಟುಂಬದ ವೈದ್ಯರ ಕಡೆಯಿಂದ ತೆಗೆದುಕೊಳ್ಳಬೇಕು. ಆ ವೈದ್ಯಕೀಯ ಪತ್ರದ ಪ್ರಮಾಣ ಪತ್ರ ಇದ್ರೆ ಮಾತ್ರ ನಾವು ದೇಹವನ್ನು ತೆಗೆದುಕೊಳ್ಳಲಿಕ್ಕಾಗತ್ತೆ. ಬಹುಶಃ ನೀವೆಲ್ಲ ಫಾರ್ಮ್ ತುಂಬಿರ್ಬೋದು, ಆ ಫಾರ್ಮ್ ತುಂಬಿದ್ರೂ ಕೂಡ ನಮಗೆ ಆ ಮರಣ ಪ್ರಮಾಣ ಪತ್ರ ಆ ಸಂದರ್ಭದಾಗ ನೀವು ಕೊಡಲಿಲ್ಲ ಅಂದರೆ ನಾವು ದೇಹದಾನ ಮಾಡಲಿಕ್ಕೆ ಬರೋದಿಲ್ಲ. ನಿಮ್ಮ ಯಾರು ದಾನ ಮಾಡಬೇಕಾದ್ರೆ ಅವ್ರ ಅಂತ್ಯಕ್ರಿಯೆ ಮಾಡೋ ಸಂದರ್ಭ ನಾವು ಬೆಳಗಾವಿಯಲ್ಲಿ ಬಹಳ ಸಲ ನೋಡಿದ್ದೀವಿ. ಆ ನಿಟ್ಟಿನೊಳಗೆ ನಾನು ಇಲ್ಲಿ ಹೇಳಲಿಕ್ಕೆ ಬಯಸೋದು ಹೇಳಲಿಕ್ಕೆ ಮತ್ತೊಂದು ತಮ್ಮಲ್ಲಿ ವಿನಂತಿಸಿದ್ದೇನೆಂದರೆ, ದಯವಿಟ್ಟು ಮರಣಾನಂತರ ಯಾರು ದೇಹದಾನ ಮಾಡಿದಾರಲ್ಲ ಈಗ ಮರಣಕ್ಕಿಂತ ಮುಂಚೆನೆ ಯಾರು, ನಾನು ಫಾರ್ ಎಕ್ಸಾಂಪಲ್ ನಾನು ಈಗ ದೇಹದಾನ ಮಾಡಿದ್ದೇನೆ, ನಾನು ನನ್ನ ಫ್ಯಾಮಿಲಿ ಡಾಕ್ಟರ್ ಹೇಳಿ ಇಟ್ಬಿಟ್ಟಿದ್ದೇನೆ ಏನಂತ, ನಾನು ಸತ್ತ ನಂತರ ಅಥವಾ ನನ್ನ ಮರಣ ನಂತರ ನಾನು ದೇಹದಾನ ಮಾಡಿದ್ದೇನೆ, ದಯವಿಟ್ಟು ಮನೆಯಲ್ಲಾದರೆ ಮರಣ ಪ್ರಮಾಣ ಪತ್ರ ಕೊಡಬೇಕಂತೇಳಿ. ಈ ಸಂದರ್ಭದಲ್ಲಿ ನಾನು ವೇಣುಧ್ವನಿ ಮುಖಾಂತರ ಸಾರ್ವಜನಿಕರಲ್ಲಿ ಏನು ಕಳಕಳಿ ವಿನಂತಿ ತಮ್ಮಲ್ಲಿ ವಿನಂತಿಸುತ್ತೇನೆಂದರೆ, ಎಲ್ಲರಿಗೂ ಏನಿದೆ ಅಂತಂದರೆ ಈ ದೇಹದಾನ ಮಾಡಿಕೊಳ್ಳೆ ಈ ಮರಣ ಪ್ರಮಾಣ ಪತ್ರ ಏನು ತೆಗೆದುಕೊಳ್ಳಬೇಕಾಗಿತ್ತಲ್ಲ, ನಾವು ಬದುಕಿದ್ದಾಗನ ನಮ್ಮ ವೈದ್ಯರಿಗೆ ಹೇಳಬೇಕು. ನಾವೇನು ತಪ್ಪು ಮಾಡ್ತೀವಂದ್ರೆ ಸತ್ತಂತರ ಕುಳಿನ ನಮಗೆ ಫೋನ್ ಮಾಡ್ತೀರಿ, ನಾವು ಅವಾಗ ಡೆತ್ ಸರ್ಟಿಫಿಕೇಟ್ ಕೇಳ್ತೀವಿ, ಅವಾಗ ನೀವು ಓಡಾಡಕ್ಕೆ ಶುರು ಮಾಡ್ತೀರಿ. ಹಂಗೆ ಒಂದು ವಿಚಾರ ಮಾಡಿರಿ, ರಾತ್ರಿ ಮಿಡ್ ನೈಟ್ 2 ಗಂಟೆ 3 ಗಂಟೆಗೆ ಡೆತ್ ಆದಾಗ ನಿಮಗೆ ಯಾವ ವೈದ್ಯರು ಬಂದು ನಿಮಗೆ ಸಹಾಯ ಮಾಡೋದಿಲ್ಲ. ಆ ನಿಟ್ಟಿನೊಳಗೆ ನೀವು ಬದುಕಿದ್ದಾಗನ ನಿಮ್ಮ ಕುಟುಂಬದ ವೈದ್ಯರಿಗೆ ತಿಳಿಸಿ ಅವ್ರಿಗೆ ನಾವು ದೇಹದಾನ ಮಾಡಿದ್ದೀವಿ. ಯಾಕಂತ ಮತ್ತೊಂದು ನಿಮಗೆ ಸಮಸ್ಯೆ ಬರ್ತೈತಿ, ಯಾರು ದೇಹದಾನ ಮಾಡಿದಂದ್ರೆ ಯಾರಾದರೂ ಮನೆಯಲ್ಲಿ ತೀರ್ಕೊಂಡ್ರೆ ನಿಮಗೆ ಮರಣ ಪ್ರಮಾಣ ಪತ್ರ ಕೊಡಲಿಕ್ಕೆ ಸಮಸ್ಯೆ ಇದೆ. ಯಾಕಂತಂದ್ರೆ ವೈದ್ಯರ ರಿಕ್ವೆಸ್ಟ್ ಮೇಲೆ ಏನಂತಂದ್ರೆ ನಿಮ್ಮ ಒಂದು ಅವ್ರಿಗೆ ನೀವು ವಿನಂತಿ ಪೂರ್ವಕವಾಗಿ ಅವ್ರು ಕೊಡ್ತಾರೆ. ಅದೇ ಒಬ್ರು ಯಾರಾದರೂ ಆಸ್ಪತ್ರೆಯಲ್ಲಿ ತೀರ್ಕೊಂಡಿದ್ರೆ ಅದು ಬಹಳ ಈಸಿ, ಯಾಕಂತಂದ್ರೆ ಅವರಲ್ಲಿ ಮರಣ ಪ್ರಮಾಣ ಕೊಟ್ಬಿಡ್ತಾರೆ. ಮನೆಯಲ್ಲಾದ್ರೆ ನಿಮಗೆ ಅದು ತೊಂದರೆ ಇರೋದ್ರಿಂದ ದಯವಿಟ್ಟು ನೀವು ಬದುಕಿದ್ದಾಗನ ನಿಮ್ಮ ಕುಟುಂಬದ ವೈದ್ಯರಿಗೆ ಫ್ಯಾಮಿಲಿ ಡಾಕ್ಟರ್ ಹೇಳಿಟ್ಟಿದ್ರೆ ಬಹುಶಃ ಸತ್ ನಂತರ ನೀವು ಓಡಾಡೋದಕ್ಕೆ ಅವಶ್ಯಕತೆ ಆಗುದಿಲ್ಲ. ಎಲ್ಲರೂ ತಪ್ಪು ಮಾಡೋದನ್ನ ನೀವು ಮಾಡಬೇಡ್ರಿ. ಇದೇ ಒಂದು ಕರೆಯನ್ನ ನಾನು ಇವತ್ತು KLE ವೇಣುಧ್ವನಿ ಮುಖಾಂತರ ತಮ್ಮಲ್ಲಿ ಸಾರ್ವಜನಿಕರಲ್ಲಿ ಮತ್ತೊಮ್ಮೆ ವಿನಂತಿಸುತ್ತೇನೆ. ತಮಗೆ ಏನಾದರೂ ಸಮಸ್ಯೆಗಳಿದ್ದರೆ ನೇತ್ರದಾನ ಬಗ್ಗೆ ಆಗಿರಲಿ, ಚರ್ಮದಾನದ ಬಗ್ಗೆ ಆಗಿರಲಿ, ದೇಹದಾನದ ಹಾಗೂ ಅಂಗಾಂಗದಾನದ ಬಗ್ಗೆ ಇದ್ರೆ ನಮ್ಮ ಡಾಕ್ಟರ್ ರಾಮಣ್ಣವರ ಚಾರಿಟಬಲ್ ಟ್ರಸ್ಟ್ ಬೈಲಹೊಂಗಲಕ್ಕೆ ನೀವು ಕರೆ ಮಾಡಿದ್ರೆ ಬಹುಶಃ ನಿಮಗೆ 24/7 ನಿಮ್ಗೆ ಏನೋ ತೊಂದರೆ ಬಂದರೂ ಕೂಡ ನಾವು ಅದಕ್ಕೆ ಆ ಪರಿಹಾರವನ್ನು ಕೊಡ್ತಿದ್ದೇವೆ. ಈ ನಿಟ್ಟಿನೊಳಗೆ ನಮ್ಮ KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯಲ್ಲಿ ಈಗಾಗಲೇ ನೇತ್ರ ಭಂಡಾರದಿಂದ ನೇತ್ರದಾನ ಹಾಗೂ ಚರ್ಮ ಭಂಡಾರದಿಂದ ಚರ್ಮದಾನ ಹಾಗೂ ಅಂಗಾಂಗದಾನ ಅದಲ್ಲದೆ ದೇಹದಾನದ ಪರಿಕಲ್ಪನೆಯನ್ನು ಬಗ್ಗೆ ಹೆಚ್ಚಿನ ಒತ್ತು ಕೊಟ್ಟು ಹೇಳಿದ್ದಾರೆ. ಕೊನೆಯದಾಗಿ ಈ ದೇಹದಾನದ ಮಹತ್ವ, ನೇತ್ರದಾನದ ಮಹತ್ವ, ಅಂಗಾಂಗದಾನದ ಮಹತ್ವ ಬಗ್ಗೆ ನಮ್ಮ ತಂದೆ ಲಿಂಗೈಕ್ಯ ಡಾಕ್ಟರ್ ಬಸವಣ್ಣಪ್ಪ ಸಂಗಪ್ಪ ರಾಮಣ್ಣವರ್, ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರು ಹಾಗೂ ಹಿರಿಯ ಆಯುರ್ವೇದ ತಜ್ಞರು ತಮ್ಮ ದೇಹವನ್ನು ನವೆಂಬರ್ 13, 2010 ನಾನು ನಮ್ಮ ಮಾತೃಸಂಸ್ಥೆ KLE ಶ್ರೀ BM ಕಂಕಣವಾಡಿ ಆಯುರ್ವೇದ ಮಹಾವಿದ್ಯಾಲಯದಲ್ಲಿ ಅವರು ದಾನ ಮಾಡಿದ ಮೇಲೆ ಬಹುಶಃ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಮೃತದೇಹಗಳ ಅಂದರೆ ದೇಹದಾನದ ಕೊರತೆ ಇಲ್ಲ. ಅದೇ ನೀವು ಬೇರೆ ಜಿಲ್ಲೆಗೆ ಅದನ್ನು ನೀವು ಹಾಕಿಕೊಂಡಾಗ ಬಹುಶಃ

ಒಂದು ವೈದ್ಯಕೀಯ ಮಹಾವಿದ್ಯಾಲಯಕ್ಕೆ ನಮ್ಮ ಟ್ರಸ್ಟ್ಗೆ ಸುಮಾರು ಏನಪ್ಪ ದೂರವಾಣಿ ಕರೆಗಳು ಬರ್ತಾವೆ ಏನಂತಂದ್ರೆ, ನಮಗೆ ಮೃತದೇಹಗಳ ಅಭಾವ ಇದಾವ ಕೊಡ್ರಿ ಅಂತೇಳಿ. ಆ ನಿಟ್ಟಿನೊಳಗೆ ನಾನು ನಿಮಗೆ ಹೇಳ್ಬೇಕಂಗಂದ್ರೆ, ಸಾರ್ವಜನಿಕರಲ್ಲಿ ಇದನ್ನು ಜಾಗೃತಿ ಮೂಡಿಸಿದ್ರೆ ಬಹುಶಃ ಅದೇನು ತೊಂದರೆ ಆಗುವುದಿಲ್ಲ. ಈ ಸಂದರ್ಭದಲ್ಲಿ ಈ ದೇಹದಾನ ಮತ್ತು ಅಂಗಾಂಗ ದಾನಕ್ಕೆ ಏನೇ ತೊಂದರೆ ಇದ್ರೂ ನೀವು ಹೆಚ್ಚಿನ ಕಂದಕ್ಕೆ ನಮಗೆ ಕರೆ ಮಾಡಬಹುದು. ನಮ್ಮ ತಂದೆಯವರು ಈ ದೇಹದಾನದ ಬಗ್ಗೆ ಹಾಗೂ ಅಂಗಾಂಗ ದಾನದ ಬಗ್ಗೆ ಹಾಗೂ ರಕ್ತದಾನದ ಬಗ್ಗೆ ಎರಡು ನಾಣ್ಣುಡಿಗಳನ್ನು ಅವರು ಬರೆದಿದ್ದಾರೆ. ಆ ಎರಡು ನಾಣ್ಣುಡಿಗಳು ಬಹುಶಃ ಇದು ಸಮಗ್ರ ದೇಹದಾನದ ಅಂಗಾಂಗ ದಾನದ ಮಹತ್ವ ಹೇಳಲಿಕ್ಕೆ ಬಯಸ್ತೇವೆ. ಅದೇನಂತಂದ್ರೆ, ಕೊಟ್ಟರೆ ಧನ್ಯನಾಗುವೆ ಜೀವಿತರಲ್ಲಿ, ಇಟ್ಟರೆ ಬೋಧಕನಾಗುವೆ ವೈದ್ಯರಿಗೆ, ಸುಟ್ಟರೆ ಬೂದಿಯಾಗಿ ಹೋಯ ಭೂವಿಗೆ, ಕೂತರೆ ನೀನಾರಿಗದೆ ಎಲೆ ಮಾನವ. ಅಕ್ಷರಶಃ ಜೀವ ಇರುವಾಗ ರಕ್ತದಾನ, ಜೀವ ಹೋಗುವಾಗ ಅಂಗಾಂಗ ದಾನ, ಜೀವ ಹೋದ ನಂತರ ನೇತ್ರ ಚರ್ಮ ದೇಹದಾನ ಮಾಡಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳಿ ನಮ್ಮ ವೇಣುಧ್ವನಿಯ ಮುಖಾಂತರ ಮತ್ತೊಮ್ಮೆ ಸಾರ್ವಜನಿಕರಲ್ಲಿ ಕಳಕಳಿವೇನಂತ ಏನಂತಂದ್ರೆ, ತಮಗೆ ಯಾವುದಾದರೂ ತಮಗೆ ಇದರ ಬಗ್ಗೆ ಏನಾದರೂ ಸಂಶಯಗಳಿದ್ದರೆ ದಯವಿಟ್ಟು ನಮ್ಮ ವಿಭಾಗಕ್ಕೆ ಬರಬಹುದು, ಅಥವಾ ನಮ್ಮ ಕೆಎಲ್ಇ ಕಂಕನವಾಡಿ ಆಯುರ್ವೇದ ಕಾಲೇಜ್ಗೆ ಆಯ್ತು, ಅಥವಾ ಜೆ ಎನ್ ಮೆಡಿಕಲ್ ಕಾಲೇಜ್ಗೆ ಬರಬಹುದು, ಅಲ್ಲಿಯೂ ಹೋಗಬಹುದು. ಇಲ್ಲಾಂದ್ರೆ ನನ್ನ ದೂರವಾಣಿ ಸಂಖ್ಯೆಯನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡಿಸ್ತೇನೆ. ದಯವಿಟ್ಟು ಯಾರಾದರೂ ನಿಮಗೆ ಇಚ್ಛೆ ಇದ್ರೆ ಮಾಡಲಿಕ್ಕೆ, ನಿಮಗೆ ಇಚ್ಛೆ ಇದ್ರೆ ಇದಕ್ಕೆ ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಬಹುದು. ನನ್ನ ದೂರವಾಣಿ ಸಂಖ್ಯೆ 9242496497. ಮತ್ತೊಮ್ಮೆ ಹೇಳ್ತೇನೆ, 9242496497. ಧನ್ಯವಾದಗಳು.

0: Seasons change, but your brilliance is timeless. P&G brings you the exclusive change of season offer.
1: Now get an incredible discount of 10,000 rupees per carat on the purchase of stunning diamond jewelry. Also enjoy up to 20% off on making charges of gold jewelry and a flat 20% off on making of silver.
0: Offer valid till 31st July 2026. Hurry, visit to Mrs. Purushottam Narayan Gargir, Seraph and Dwellers today. Terms and conditions apply.
2: KLE Cancer Hospital, Belagavi.
3: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
2: KLE Cancer Hospital, KLE's Dr. Prabhakar Kore Hospital and MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE Cancer Hospital ಬೆಳಗಾವಿ. ಮೂಲ ಸೌಲಭ್ಯಗಳು
3: KLE Cancer Hospital ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
2: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
3: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
3: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಅನುಪಮಾ. ಕಿಶೋರಾವಸ್ಥೆ ಹದಿಹರೆಯ ಅನ್ನೋದು ಜೀವನದ ಅತ್ಯಂತ ಸೂಕ್ಷ್ಮ ಮತ್ತು ನಿರ್ಣಾಯಕ ಘಟ್ಟ. ಈ ವಯಸ್ಸಿನಲ್ಲಿ ದೈಹಿಕ ಬೆಳವಣಿಗೆಯ ಜೊತೆಗೆ ಮಾನಸಿಕ ಹಾಗೂ ಭಾವನಾತ್ಮಕ ಬೆಳವಣಿಗೆಯೂ ಕೂಡ ಅಷ್ಟೇ ಮಹತ್ವದ್ದಾಗುತ್ತೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಓದಿನ ಒತ್ತಡ, ಸ್ಪರ್ಧಾತ್ಮಕ ಜೀವನ, ಸಾಮಾಜಿಕ ಮಾಧ್ಯಮದ ಪ್ರಭಾವ, ಸ್ನೇಹಿತರ ಒತ್ತಡ ಹಾಗೂ ಬದಲಾಗುತ್ತಿರುವಂತಹ ಜೀವನದ ಶೈಲಿಯಿಂದಾಗಿ ಅನೇಕ ಹದಿಹರೆಯದ ಮಕ್ಕಳಲ್ಲಿ ಮಾನಸಿಕ ಆರೋಗ್ಯದ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತೆ. ಹಾಗೆಯೇ ಮಾದಕ ವ್ಯಸನದಿಂದ ಗಂಭೀರ ಸವಾಲುಗಳು ಎದುರಾಗುತ್ತೆ. ಹಾಗಾದ್ರೆ ಈ ಸಮಸ್ಯೆಗಳನ್ನ ಹೇಗೆ ಗುರುತಿಸೋದು, ಅವುಗಳನ್ನ ಹೇಗೆ ತಡೆಗಟ್ಟೋದು, ಪೋಷಕರು, ಶಿಕ್ಷಕರು ಮತ್ತು ಸಮಾಜದ ಪಾತ್ರ ಏನು ಎಂಬ ಮಹತ್ವದ ವಿಷಯದ ಕುರಿತು ಮಾಹಿತಿಯನ್ನ ಹಂಚಿಕೊಳ್ಳೋದಕ್ಕೆ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಶ್ವೇತಾ ಪಾಟೀಲ್, ಡಿಸ್ಟ್ರಿಕ್ಟ್ ಕನ್ಸಲ್ಟೆಂಟ್ ವರ್ಕಿಂಗ್ ಇನ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಡಿಪಾರ್ಟ್ಮೆಂಟ್, ಬೆಲ್ಗಾಮ್ ಡಿಸ್ಟ್ರಿಕ್ಟ್. ಮೇಡಮ್ ನಮಸ್ತೆ. ಕಾರ್ಯಕ್ರಮ
1: ನಮಸ್ತೆ ಮ್ಯಾಮ್.
0: ಮೇಡಮ್, ಕಿಶೋರರು ಅಂದ್ರೆ ಹದಿಹರೆಯದ ಒಂದು ಅವರ ಒಂದು ಮಾನಸಿಕ ಆರೋಗ್ಯ ಅಂದ್ರೇನು? ಈ ವಯಸ್ಸಿನಲ್ಲಿ ಒಂದು ಉತ್ತಮ ಒಂದು ಮಾನಸಿಕ ಆರೋಗ್ಯವನ್ನ ಕಾಪಾಡ್ಕೊಳ್ಬೇಕು ಅಂದ್ರೆ ಅದು ಯಾಕೆ ಅಷ್ಟು ಮುಖ್ಯವಾಗುತ್ತೆ?
1: ಈ ಹದಿಹರೆಯದ ವಯಸ್ಸು ಏನಿದೆ ಅಲ್ಲ, ನಮ್ಮ ದೇಶದ ಒಂದು ಅಮೂಲ್ಯ ಒಂದು ರಿಸೋರ್ಸ್ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಯಾಕಂದ್ರೆ 30% ಜನಸಂಖ್ಯೆ ಹದಿಹರೆಯದ ವಯಸ್ಸಿನವ್ರನಿಂದನೇ ಇದೆ. ಅದಕ್ಕೆ ಇಂಡಿಯಾ ಇಸ್ ಅ ಯಂಗ್ ಕಂಟ್ರಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹದಿಹರೆಯದ ವಯಸ್ಸು ಅಂತ ಹೇಳಂದ್ರೆ 10-24 ವರ್ಷವರೆಗೂ ನಾವು ಇದ್ರೊಳಗೆ ಇನ್ಕ್ಲೂಡ್ ಮಾಡ್ಕೊಳ್ತೀವಿ. ಇದು ತುಂಬಾ ಮುಖ್ಯ. ಎಲ್ಲರ ಜೀವನದೊಳಗೂ ಒಂದು ಕ್ರಿಟಿಕಲ್ ಫೇಸ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಯಾಕಂದ್ರೆ ಈ ಒಂದು ಅವಧಿಯಲ್ಲಿ ಸಾಕಷ್ಟು ದೈಹಿಕ ಬೆಳವಣಿಗೆ, ಮಾನಸಿಕ ಬೆಳವಣಿಗೆ ಮತ್ತೆ ಸಾಮಾಜಿಕ ಬೆಳವಣಿಗೆ ಆಗ್ತಾ ಇರ್ತದೆ. ಅದರಿಂದ ಒಂದು ವ್ಯಕ್ತಿಯ ಒಂದು ಕಿಶೋರಾವಸ್ಥೆಯಲ್ಲಿರುವ ಒಬ್ಬ ವ್ಯಕ್ತಿಯ ಮೇಲೆ ಸಾಕಷ್ಟು ಮಾನಸಿಕ ಒತ್ತಡ ಆಗಲಿ, ಪ್ರಭಾವ ಆಗಲಿ ಬೀರಲಾಗುತ್ತದೆ. ಇದಕ್ಕೆ ನಾವು ಇಂಟ್ರೆನ್ಸಿಕ್ ಆ್ಯಂಡ್ ಎಕ್ಸ್ಟ್ರೆನ್ಸಿಕ್ ಫ್ಯಾಕ್ಟರ್ಸ್ ವಿಚ್ ಎಫೆಕ್ಟ್ ಆ್ಯಂಡ್ ಅಡಾಲ್ಸೆಂಟ್ ಮೆಂಟಲ್ ಹೆಲ್ತ್ ಆಫ್ ಆ್ಯನ್ ಅಡಾಲ್ಸೆಂಟ್ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಇದರಿಂದ ಅವನು ಜೀವನದಲ್ಲಿ ತಗೊಳ್ತಾ ಇರುವ ನಿರ್ಧಾರದೊಳಗೆ ಸಾಕಷ್ಟು ಮಹತ್ವವಿರ್ತದೆ. ಇದರಿಂದ ವ್ಯಕ್ತಿ ಮೇಲಾದ್ರೂ ಹೇಳ್ಬೋದು, ತೆಳಗಾದ್ರೂ ಕೊಚ್ಕೊಂಡು ತೆಳಗಾದ್ರೂ ಬೀಳ್ಬೋದು. ಸೊ ಈ ಒಂದು ಅವಸ್ಥೆಯಲ್ಲಿ ಪೋಷಕರ ಮತ್ತು ಶಿಕ್ಷಕ ವರ್ಗದವರ ಹಾಗೂ ಸಹಕುಟುಂಬದವರ ಮತ್ತು ಗೆಳೆಯರ ಗೆಳತಿಯರ ತುಂಬಾ ಪ್ರಭಾವ ಇಂಪಾರ್ಟೆಂಟ್ ಇರ್ತದ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಸಾಕಷ್ಟು ಇತ್ತೀಚಿನ ದಿನಗಳಲ್ಲಿ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಅಂತ ಹೇಳ್ಬಿಟ್ಟು ನಾವೇನ್ ನೋಡ್ತಾ ಇದ್ದೀವಿ. ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಅಂತ ಅಂದ್ರೆ ಅಸಾಂಕ್ರಾಮಿಕ ರೋಗಗಳು ಇತ್ತೀಚಿನ ದಿನಗಳಲ್ಲಿ ನಮ್ಮ ದೇಶದೊಳಗೆ ಏನು ಪ್ರಿವಲೆಂಟ್ ಇದೆ ಅಲ್ಲ, ಪ್ರಿವಲೆನ್ಸ್ ಹೈ ಬರ್ಡನ್ ಆಫ್ ದ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಈಸ್ ಬಿಕಾಸ್ ಆಫ್ ಯುವ ಅವಸ್ಥೆಯಲ್ಲಿ, ಕಿಶೋರಿ ಅವಸ್ಥೆಯಲ್ಲಿ ಹಮ್ಮಿಕೊಂಡು ಇರುವ ದುಶ್ಚಟಗಳಿಂದನೇ ಈ ಒಂದು ಸಮಸ್ಯೆ ಉಂಟಾಗ್ತಾ ಇದೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಮತ್ತೆ ಸಮ್ ಆಫ್ ದ ಬಹಳಷ್ಟು ಯುವಕರು 1 in 5 ಎವ್ರಿ ಯೂತ್ every teenager undergoes lot of mental changes like anxiety, like manasika ottada agirbodu, like depression agirbodu. idu chikka pramanadalli iddaga adanna intervene maadde iddre adu munde hodaga sakashtu jeevanadolage blockages anna untu maduva sadhyate irutada. matte namma bharat deshadolagina shikshana nodidre ಮಾರ್ಕ್ಸ್ಗಳು, ಅಂಕಗಳು ಅದಕ್ಕಷ್ಟೇ ಸೀಮಿತ ಆಗಿದೆ. ನಾಲೆಜ್ ಅನ್ನ ಪಡೆದುಕೊಳ್ಳೋದಕ್ಕೆ ನಾವು ಒತ್ತು ನೀಡ್ತಾ ಇಲ್ಲ. ಹೆಚ್ಚಾನ್ ಹೆಚ್ಚು ಇತ್ತೀಚಿನ ದಿನಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಏನು ಯುವಕರು ಫೇಸ್ ಮಾಡ್ತಾ ಇದಾರಲ್ಲ, ಅದರಿಂದ ಸಾಕಷ್ಟು ಮಾನಸಿಕ ಒತ್ತಡಕ್ಕೆ ಒಳಗಾಗ್ತಾ ಇದ್ದಾರೆ. ಇದರಿಂದ ಪೋಷಕರು ತಿಳ್ಕೋಬೇಕಾಗಿರೋ ವಿಷಯ ಏನು ಅಂತ ಹೇಳಂದ್ರೆ, ತಮ್ಮ ಮಕ್ಕಳು ಒಂದು ರೇಸ್ದಲ್ಲಿ ಓಡ್ತಾ ಇರುವ ಕುದುರೆಗಳಲ್ಲ, ಅವರಿಗೆ ಅವ್ರದೇ ಆದಂತಹ ಒಂದು ಒತ್ತಡ ಇದೆ, ಅವ್ರದೇ ಆದಂತಹ ಕೆಲವೊಂದು ಲಿಮಿಟೇಷನ್ಸ್ ಇದೆ, ಅವ್ರದೇ ಆದಂತಹ ಕೆಲವೊಂದು ಏನಂತಾರೆ ಅವ್ರು ಒಳಗಾಗ್ತಾ ಇರುವ ಪ್ರೆಷರ್ ಬೇರೆ ಇರ್ತದೆ. ಸೊ ಒಪ್ತೀನಿ, ಮುಂದೆ ಹೋಗ್ಬೇಕು ಅಂತ ಹೇಳಂದ್ರೆ ಒಂದು ಒಳ್ಳೆಯ ಕೋರ್ಸಿಗೆ ಹೋಗೋದು ತುಂಬಾ ಇಂಪಾರ್ಟೆಂಟ್, ಒಳ್ಳೆಯ ಕಾಲೇಜ್ಗೆ ಅಡ್ಮಿಷನ್ ಮಾಡಿಸೋದು ತುಂಬಾ ಇಂಪಾರ್ಟೆಂಟ್. ಆದರೆ ಮಕ್ಕಳಿಗೆ ಎಕ್ಸ್ಕ್ಲೂಸಿವ್ಲಿ ಅಕಾಡೆಮಿಕ್ ಪ್ರೆಷರು, ಮಾರ್ಕ್ಸು, ರ್ಯಾಂಕು ಇದಕ್ಕಷ್ಟೇ ಒತ್ತಾಯ ನೀಡದೆ ತಮ್ಮ ಮಕ್ಕಳ ಜೊತೆ ಹೆಚ್ಚು ಸಮಯವನ್ನು ಕಳೆಯೋದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ಹೇಳ್ತೀನಿ.
0: ಮೇಡಮ್, ಈಗ ಹದಿಹರೆಯದರ ಮಕ್ಕಳಲ್ಲಿ ಒಂದು ಆತಂಕ, ಖಿನ್ನತೆ ಮತ್ತು ಇತರ ಮಾನಸಿಕ ಸಮಸ್ಯೆಗಳು ಹೆಚ್ಚಾಗೋದಕ್ಕೆ ಏನ್ ಕಾರಣ ಅಂತ ತಾವು ತಿಳಿಸಿದ್ರಿ. ಹಾಗೆ 5ರಲ್ಲಿ 1 ಮಗು ಈ ಸಮಸ್ಯೆಯಿಂದ ಬಳಲ್ತಾ ಇದೆ ಅಂತ ತಿಳಿಸಿದ್ರಿ. ಇನ್ನು ಈಗ ವಿದ್ಯಾರ್ಥಿಗಳು ಈ ಓದಿನ ಒತ್ತಡ ಆಗಿರ್ಬೋದು, ಉತ್ತಮ ಅಂಕ ಪಡಿಬೇಕು ಅನ್ನುವಂತ ಒಂದು ಪೈಪೋಟಿ ಆಗಿರ್ಬೋದು, ಅಥವಾ ಸಾಮಾಜಿಕ ಮಾಧ್ಯಮ ಆಗಿರ್ಬೋದು, ಅಥವಾ ಸ್ನೇಹಿತರ ಒಂದು ನಿರೀಕ್ಷೆಗಳ ನಡುವೆ ಅವರು ಬದುಕ್ತಾ ಇರ್ತಾರಲ್ವಾ, ಅವೆಲ್ಲ ಹೇಗೆ ಇವ್ರ ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರ್ತಾ ಹೋಗುತ್ತೆ ಅಂತ?
1: ಮಾನಸಿಕ ಆರೋಗ್ಯ ನಾವು ಒಂದಕ್ಕೆ ನೋಡದೆ ಒಂದು ಕಂಪ್ಲೀಟ್ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಅನ್ನ ನಾವು ತಗೊಳ್ತಾ ಇದ್ರೆ ಇದಕ್ಕೆ ಹಲವಾರು ಫ್ಯಾಕ್ಟರ್ಸ್ ರೆಸ್ಪಾನ್ಸಿಬಲ್ ಆಗ್ತಾವ. ಮೊಟ್ಟ ಮೊದಲಿಗೆ ನ್ಯೂಟ್ರಿಷನಲ್ ಫ್ಯಾಕ್ಟರ್ಸ್. ನ್ಯೂಟ್ರಿಷನ್ ಅಂತ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಯುವಕರು ಐದರ್ ಅಂಡರ್ ನರಿಸ್ಟ್ ಇದ್ದಾರೆ ಆರ್ ಓವರ್ ನರಿಸ್ಟ್ ಇದ್ದಾರೆ. ಅಂಡರ್ ನರಿಸ್ಟ್ ಅಂತಂದ್ರೆ ಇದರಲ್ಲಿ ಸಾಮಾನ್ಯವಾಗಿ ಕಾಣ್ತಾ ಇರೋದು ಒಂದು ಏನು ಬಹುಮುಖ್ಯವಾದ ಇದು ಏನಂತಂದ್ರೆ ಸ್ಟಂಟಿಂಗ್. ಸ್ಟಂಟಿಂಗ್ ಅಂತ ಹೇಳಂದ್ರೆ ಲೋ ಹೈಟ್ ಫಾರ್ ಅ ಪರ್ಟಿಕ್ಯುಲರ್ ಏಜ್. ಲೋ ಹೈಟ್ ಫಾರ್ ಅ ಪರ್ಟಿಕ್ಯುಲರ್ ಏಜ್ ಮತ್ತೆ ಮಹಿಳೆಯರಲ್ಲಿ ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇರೋದು ಏನಂದ್ರೆ ಅನಿಮಿಯಾ, ಸ್ಪೆಷಲಿ ನಮ್ಮ ದೇಶದೊಳಗೆ. ಇದರಿಂದ ಏನಾಗ್ತಾ ಇದೆ ಅಂತ ಹೇಳಂದ್ರೆ ಹೆಮೋಗ್ಲೋಬಿನ್ ಲೆವೆಲ್ಸ್ ತುಂಬಾ ಕಡಿಮೆ ಇರೋದ್ರಿಂದ ಓದಿನ ಮೇಲೆ ಪ್ರಭಾವ ಕೂಡ ಕಡಿಮೆ ಆಗ್ತಾ ಇದೆ. ಕಾನ್ಸಂಟ್ರೇಟ್ ಮಾಡದೆ ಆಗದೆ ಇರೋದು ಅಥವಾ ಮೆಮರಿ ಪವರ್ ನೆನಪಿನ ಶಕ್ತಿ ಕಡಿಮೆ ಆಗ್ತಾ ಇರೋದು ಆಗಿರ್ಬೋದು, ಇದು ಇವೆಲ್ಲ ಕೆಲವೊಂದು ಓದಿನ ಮೇಲೆ ಪರಿಣಾಮ ಬೀರ್ತಾ ಇದಾವೆ. ಮತ್ತೆ ಇನ್ನೊಂದೇನು ಅಂತ ಹೇಳಂದ್ರೆ ಓವರ್ ನ್ಯೂಟ್ರಿಷನ್. ಬಹಳಷ್ಟು ಯುವಕರು ಓಬೀಸ್ ಇದ್ದಾರೆ. ಓಬೀಸ್ ಅಂತ ಹೇಳಂದ್ರೆ ಅತಿ ಹೆಚ್ಚಾಗಿ ಬೊಜ್ಜುತನ ಇರೋದು. ಇದಕ್ಕೆ ಕಾರಣ ಏನಂತ ಹೇಳಂದ್ರೆ ಶಿಫ್ಟಿಂಗ್ ಫ್ರಮ್ ಟ್ರೆಡಿಷನಲ್ ಡಯಟ್, ಫೈಬರ್ ರಿಚ್ ಟ್ರೆಡಿಷನಲ್ ಡಯಟ್, ಮನೆಯಲ್ಲಿ ಮಾಡಿರುವಂತಹ ಆಹಾರ ಬಿಟ್ಟು ಹೊರಗೆ ಪ್ಯಾಕ್ಡ್ ಫುಡ್ಸ್ ಅನ್ನ ಅತಿ ಹೆಚ್ಚಾಗಿ ಸೇವನೆ ಮಾಡುವ ಕಾರಣದಿಂದ ಯುವಕರಲ್ಲಿ ಇದು ಒಬೆಸಿಟಿ ಹೆಚ್ಚು ಕಾಣ್ತಾ ಇದೆ. ಇದರಿಂದ ಮುಂದೆ ಹೋದಾಗ ತಮ್ಮ ಜೀವನದೊಳಗ ಮಧುಮೇಹ ಆಗಿರ್ಬೋದು, ಅಧಿಕ ರಕ್ತದೊತ್ತಡ ಆಗಿರ್ಬೋದು, ಹೃದಯ ಸಂಬಂಧ ಕಾಯಿಲೆಗಳು, ಬ್ಲಾಕೇಜಸ್ ಕೂಡ ಇಂಥವು ಸಮಸ್ಯೆಗಳಿಗೆ ಉಂಟಾಗ್ತಾ ಇದ್ದಾರೆ. ಮತ್ತೆ ಇದಷ್ಟೇ ಅಲ್ಲ, ಇದು ಒಂದು ಕಾರಣ. ಇನ್ನೊಂದೇನು ಅಂತ ಹೇಳಂದ್ರೆ ಅಕಾಡೆಮಿಕ್ ಪ್ರೆಷರ್ಸ್. ಅಕಾಡೆಮಿಕ್ ಪ್ರೆಷರ್ ಅಂತ ಹೇಳಂದ್ರೆ ನಮ್ಮ ಭಾರತ ದೇಶದ ಶಿಕ್ಷಣ ಸಂಸ್ಥೆ ಹೆಚ್ಚಾನ್ ನಾನು ಆಗ್ಲೇ ಹೇಳ್ದಂಗೆ ಮಾರ್ಕ್ಸು, ರ್ಯಾಂಕು, ಕಾಂಪಿಟೇಟಿವ್ ಎಕ್ಸಾಮ್ಸು, ಇಟ್ ರಿವಾಲ್ವ್ಸ್ ಅರೌಂಡ್ ದಿಸ್. ಸೊ ಇದರಿಂದ ಏನಾಗ್ತಾ ಇದೆ ಅಂದ್ರೆ ಮಕ್ಕಳಿಗೆ ಅತಿ ಹೆಚ್ಚಾಗಿ ಒತ್ತಡಕ್ಕೆ ಒಳಗಾಗ್ತಾ ಇದ್ದಾರೆ ಟು ಪರ್ಫಾರ್ಮ್ ಗುಡ್. ಅದ್ರ ಜೊತೆ ಏನಂತಂದ್ರೆ ತಂದೆ ತಾಯಿ ಪೋಷಕರ ಎಕ್ಸ್ಪೆಕ್ಟೇಷನ್ಸ್ ಅನ್ನ ಮೀಟ್ ಮಾಡೋದು. ಅದ್ರ ಜೊತೆ ಜೊತೆ ಏನಾಗ್ತಾ ಇದೆ ಅಂತಂದ್ರೆ ಕಾಂಪಿಟೇಷನ್, ಪಿಯರ್ ಕಾಂಪಿಟೇಷನ್. ತಮ್ಮ ಸಹ ಕ್ಲಾಸ್ಮೇಟ್ಸ್ ಜೊತೆ ಏನು ಕಾಂಪಿಟೇಷನ್ಗೆ ಒಳಗಾಗ್ತಾ ಇದ್ದಾರಲ್ಲ, ಅದಕ್ಕೆ ಅದರಿಂದ ಕೂಡ ಅವರಲ್ಲಿ ಒಂದು ಕಂಪ್ಯಾರಿಸನ್ಗೆ ಒಳಗಾಗಿರ್ಬೋದು, ಒಳಗಾಗಿ ಒಂದು ದೇ ಅಂಡರ್ಗೋ ಲಿಟಲ್ ಸಮ್ ಲಿಟಲ್ ಆರ್ ಮಾಡರೇಟ್ ಪ್ರೆಷರ್. ಇದರಿಂದ ಕೂಡ ಸಾಕಷ್ಟು ಮಾನಸಿಕ ಒತ್ತಡಕ್ಕೆ ಒಳಗಾಗ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿರ್ಬೋದು ನೀಟ್ ಪರೀಕ್ಷೆಯಲ್ಲಿ ಅಥವಾ ಜೆಇ ಪರೀಕ್ಷೆಗೆ ಬಹಳಷ್ಟು ಯುವಕರು ಏನು ಈ ಸ್ಪರ್ಧಾತ್ಮಕ ಪರೀಕ್ಷೆಗೆ ಏನು ಬರೀತಿರ್ತಾರಲ್ಲ, ಆ ವಾತಾವರಣ ನೋಡಿದ್ರೆ ಎಷ್ಟೊಂದು ಜನರಿಗೆ ಆತಂಕ ಉಂಟಾಗುವಂತಹ ಪರಿಸ್ಥಿತಿಗೆ ಹೋಗ್ತಾರೆ. ಆದರೆ ಅಷ್ಟೆಲ್ಲ ಒಂದು ವರ್ಷ ತಾವು ಓದಿ ಬರೆದು ಎಷ್ಟೊಂದು ಜನ ಯುವಕರು ತಮ್ಮ ಮನೆಯಲ್ಲಿರ್ತಾರೆ, ಇನ್ನು ಕೆಲವಷ್ಟು ಜನರು ಹೊರಗಡೆ ಇದ್ದು ಓದಿ ಯಾವಾಗ ತಮ್ಮ ಏನು ಕೆಪಾಸಿಟಿಯನ್ನ ಮೀಟ್ ಮಾಡಿ ಎಕ್ಸಾಮ್ ಬರೀತಾರೆ ಅವಾಗ ಪೇರೆಂಟ್ಸ್ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್. ಪೇರೆಂಟ್ಸ್ ಸಾಕಷ್ಟು ಮನೆಗಳಲ್ಲಿ ನಾನೇನು ಕಂಡಿದ್ದೀನಿ ಅಂತ ಅಂದ್ರೆ ಪೇರೆಂಟ್ಸ್ ಕಂಪೇರ್ ಮಾಡ್ತಾರೆ, ಮತ್ತೆ ಅವ್ರದೇ ಆಗಿರುವಂತಹ ಕೆಲವೊಂದು ಎಕ್ಸ್ಪೆಕ್ಟೇಷನ್ಸ್ ಇರ್ತವೆ. ತಾವು ಕಂಡಿರುವಂತಹ ಕನಸುಗಳನ್ನ ಮಕ್ಕಳು ಪೂರ ಮಾಡಬೇಕು ಅಂತ ಹೇಳಿ ಆಸೆಯನ್ನ ನಿರೀಕ್ಷೆಗಳನ್ನ ಇಟ್ಕೊಂಡಿರ್ತಾರೆ. ಇದು ಇವೆಲ್ಲ ಮಕ್ಕಳ ಮೇಲೆ ಪ್ರಭಾವವನ್ನ ಉಂಟಾಗ್ತಾ ಇದೆ. ಮತ್ತೆ ಒಂದು ಬಹುಮುಖ್ಯವಾದ ಏನ್ ಹೇಳಬೇಕು ಅಂತ ಹೇಳಂದ್ರೆ ಸೋಷಿಯಲ್ ಮೀಡಿಯಾ, ಇನ್ಫ್ಲೂಯೆನ್ಸ್ ಆಫ್ ಸೋಷಿಯಲ್ ಮೀಡಿಯಾ. ಸೋಷಿಯಲ್ ಮೀಡಿಯಾ ಇದು ಒಂದು ಡಬಲ್ ಎಜ್ಡ್ ಸ್ವೋರ್ಡ್ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ನೀಡ್ ಆಫ್ ಬುಕ್ಸ್ ಅಂಡ್ ಇಂಟರ್ನೆಟ್ ಇಸ್ ದ ರಿಕ್ವೈರ್ಮೆಂಟ್ ಆಫ್ ದ ಅವರ್. ಬಟ್ ಏನಾಗ್ತಾ ಇದೆ ಅಂತ ಹೇಳಂದ್ರೆ ಹೆಚ್ಚಾನ್ ಹೆಚ್ಚಾಗಿ ಈ ಸೋಷಿಯಲ್ ಮೀಡಿಯಾನ ಪಳಗಿದ ಮೇಲೆ ಯುವಕರಿಗೆ ಕೆಲವೊಂದು ಬೇಕಾಗಿರುವಂತಹ ವಿಷಯಕ್ಕೂ ಎಕ್ಸ್ಪೋಜರ್ ಆಗ್ತಾರೆ, ಕೆಲವೊಂದು ವಿಷಯ ಬೇಡಾಗಿರುವಂತಹ ವಿಷಯಕ್ಕೂ ಕೂಡ ಎಕ್ಸ್ಪೋಜರ್ ಆಗ್ತಾರೆ. ಇದರಿಂದ ಏನಾಗ್ತದ ಅಂತ ಅಂದ್ರೆ ಲೇಟ್ ನೈಟ್ ಸಿಟ್ಟಿಂಗ್, ಬಹಳ 10-11-12 ಗಂಟೆ ತನ ಎಚ್ಚರಿರೋದ್ರಿಂದ ಅವ್ರದ್ದು ಒಂದು ಸರ್ಕೇಡಿಯನ್ ರಿದಮ್ ಅಂತ ಏನಂತಾರಲ್ಲ, ಈ ಬಾಡಿ ರಿಪೇರ್ ಮಾಡ್ಕೊಳ್ಳೋದು 10-12 ಗಂಟೆ ಒಳಗಿರ್ತದ. ಅವಾಗ ನಿದ್ದೆಗೆಟ್ಟು ಈ ಸೋಷಿಯಲ್ ಮೀಡಿಯಾಗೆ ಎಕ್ಸ್ಪೋಜರ್ ಆಗೋದ್ರಿಂದ ಅವರಲ್ಲಿ ದೈಹಿಕ ಬದಲಾವಣೆಗಳು ಕೂಡ ಆಗ್ತಾ ಇದೆ. ಇನ್ನ ಮನೆಗಳಲ್ಲಿರುವಂತಹ ವಾತಾವರಣ, ಮನೆಯಲ್ಲಿ ಕೆಲವೊಂದಷ್ಟು ಮನೆಗಳಲ್ಲಿ ಕಾನ್ಫ್ಲಿಕ್ಟ್ಸ್ ಆಗ್ತಾ ಇರ್ತವೆ, ಜಗಳಗಳಾಗ್ತಿರ್ತವೆ, ಮತ್ತೆ ಫೈನಾನ್ಷಿಯಲ್ ಇನ್ಸೆಕ್ಯೂರಿಟಿ ಇರ್ತದೆ. ಕೆಲವೊಂದಷ್ಟು ಮಕ್ಕಳು ಬ್ರೋಕನ್ ಹೋಮ್ಸ್ ಇಂದ ಬಂದಿರ್ತಾರೆ. ಇವೆಲ್ಲ ಮಕ್ಕಳ ಏನು ಮಾನಸಿಕ ಬೆಳವಣಿಗೆಯ ಮೇಲೆ ಹೆಚ್ಚು ಒತ್ತಡವನ್ನ ನೀಡ್ತವೆ.
0: ಖಂಡಿತ ಮೇಡಮ್. ಸ್ನೇಹಿತರೆ, ಈಗ ವಿಶೇಷ ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312473777.
1: ವಿರಾಮದ ನಂತರ ಮತ್ತೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ಇದು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ ಕೆಎಲ್ಇ ವೇಣುಧ್ವನಿಯಲ್ಲಿ. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಶ್ವೇತಾ ಪಾಟೀಲ್ ಅವರು. ಮೇಡಮ್, ಈಗ ಹೇಳ್ತಾ ಇದ್ರಿ ಹದಿಹರೆಯದ ಮಕ್ಕಳಲ್ಲಿ ಒಂದು ಓದಿನ ಒತ್ತಡ, ಉತ್ತಮ ಅಂಕ ಪಡಿಬೇಕು ಅನ್ನುವಂತಹ ಪೈಪೋಟಿ, ಇದೆಲ್ಲ ಅವರ ಒಂದು ಮಾನಸಿಕ ಆರೋಗ್ಯದ ಜೊತೆ ಜೊತೆಗೆ ಅವರ ದೈಹಿಕ ಆರೋಗ್ಯದ ಮೇಲೂ ಪ್ರಭಾವ ಬೀರುತ್ತೆ ಅಂತ ತಾವು ಹೇಳ್ತಾ ಇದ್ರಿ. ಹಾಗೇನೆ ಪೋಷಕರಾದವರು ಅದನ್ನ ಸಣ್ಣ ಪ್ರಮಾಣದಲ್ಲಿ ಇರುವಾಗಲೇ ಪತ್ತೆ ಹಚ್ಚಬೇಕು ಅಂತ ತಾವು ತಿಳಿಸಿದ್ರಿ. ಹಾಗಿದ್ರೆ ಹೇಗೆ ಗೊತ್ತಾಗುತ್ತೆ, ಅದರ ಆರಂಭಿಕ ಲಕ್ಷಣಗಳು ಯಾವ ರೀತಿ ಇರುತ್ತೆ ಅಂತ?
2: ಮೇಡಮ್, ಇವಾಗ ಪೋಷಕರು ಹೆಚ್ಚು ಸಮಯ ತಮ್ಮ ಮಕ್ಕಳ ಜೊತೆ ಸ್ಪೆಂಡ್ ಮಾಡ್ತಾ ಇರ್ತಾರೆ. ಅವು ಇನ್ ದ ಬಿಗಿನಿಂಗ್ ಫೇಸ್ ಅಲ್ಲಿ ಮಕ್ಕಳಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತಿರ್ತಾವ. ಫಾರ್ ಎಕ್ಸಾಂಪಲ್, ಚೇಂಜ್ ಇನ್ ದ ಸ್ಲೀಪಿಂಗ್ ಪ್ಯಾಟರ್ನ್, ಆಮೇಲೆ ಚೇಂಜ್ ಇನ್ ದ ಈಟಿಂಗ್ ಪ್ಯಾಟರ್ನ್, ಸಡನ್ ಆಗಿ ಊಟ ಕಡಿಮೆ ಆಗೋದು ಅಥವಾ ಹೆಚ್ಚಾಗಿ ನಿದ್ರೆ ಮಾಡೋದು, ಅಥವಾ ಥರ್ಡ್ ಏನಂತ ಹೇಳಂದ್ರೆ ಸೋಷಿಯಲ್ ಐಸೋಲೇಷನ್. ಮನೆಯಲ್ಲಿ ಅಜ್ಜ ಅಮ್ಮ ಮಮ್ಮಿ ತಾಯಿ ತಂದೆ ಅಣ್ಣ ತಮ್ಮ ಎಲ್ಲರೂ ಇದ್ದಾಗ ಪ್ರೈವಸಿಯನ್ನ ಡಿಮ್ಯಾಂಡ್ ಮಾಡ್ತಾರೆ. ಅವರು ಜನರ ಜೊತೆ ಮಿಕ್ಸಪ್ ಆಗೋದಿಲ್ಲ. ಮತ್ತೆ ಸಡನ್ ಡ್ರಾಪ್ ಆಫ್ ಅಕಾಡೆಮಿಕ್ ಪರ್ಫಾರ್ಮೆನ್ಸ್, ಚೆನ್ನಾಗೇ ಓದ್ತಾ ಇರ್ತಾರೆ ಅಥವಾ ಮಾಡ್ರೇಟ್ ಆಗಿ ಓದ್ತಾ ಇರ್ತಾರೆ, ಸಡನ್ ಆಗಿ ಅಟೆಂಡೆನ್ಸ್ ಕಡಿಮೆ ಆಗೋದು ಶಾಲೆಗಳಲ್ಲಿ ಕಾಲೇಜ್ಗಳಲ್ಲಿ, ಅಥವಾ ಸಡನ್ ಆಗಿ ಮಾರ್ಕ್ಸ್ ಕಡಿಮೆ ಆಗೋದು, ಸಡನ್ ಆಗಿ ಕೆಲವೊಂದು ಜನರನ್ನ ಅವಾಯ್ಡ್ ಮಾಡೋದು, ಇವೆಲ್ಲ ಕೆಲವೊಂದಷ್ಟು ಲಕ್ಷಣಗಳು. ಇಂಥ ಒಂದು ಲಕ್ಷಣಗಳನ್ನ ತಂದೆ ತಾಯಿ ಬಹಳ ಬೇಗ ರೆಡ್ ಫ್ಲಾಗ್ಸ್ ಐಡೆಂಟಿಫೈ ಮಾಡೋದ್ರಿಂದ ಏನಾಗ್ತದೆ ಅಂತಂದ್ರೆ ಬೇಗ ಇಂಟರ್ವೆನ್ಷನ್ ಆಗುತ್ತೆ. ಬೇಗ ಇಂಟರ್ವೆನ್ಷನ್ ಆಯ್ತು ಅಂತ ಹೇಳಂದ್ರೆ ಅರ್ಲಿ ಡಿಪ್ರೆಷನ್ ಇಂದ ಮತ್ತೆ ಆ ವ್ಯಕ್ತಿಗೆ ಆ ಮಗುವಿಗೆ ನಾರ್ಮಲ್ ಲೈಫ್ಗೆ ಬೌನ್ಸ್ ಬ್ಯಾಕ್ ಅನ್ನ ಮಾಡೋದ್ರಲ್ಲಿ ಪೇರೆಂಟ್ಸ್ ಹೆಲ್ಪ್ ಮಾಡಬಹುದು. ಇದರೊಳಗೆ ಪೇರೆಂಟ್ಸ್ ಏನ್ ಮಾಡಬೇಕು ಅಂತ ಹೇಳಂದ್ರೆ ಎನ್ಕರೇಜ್ ದಮ್ ಟು ಶೇರ್ ದೇರ್ ಫೀಲಿಂಗ್ಸ್, ಆಮೇಲೆ ಸ್ಟಾಪ್ ಬೀಯಿಂಗ್ ಜಜ್ಮೆಂಟಲ್. ಚಿಕ್ಕ ವಯಸ್ಸೊಳಗೆ ನಾವು ಬೈತಿದ್ವಿ, ಮಕ್ಕಳಿಗೆ ಹೊಡಿತಿದ್ವಿ, ಈ ಒಂದು ಏಜ್ದೊಳಗೆ ಅವ್ರು ತುಂಬ ಸೂಕ್ಷ್ಮ ಆಗಿರ್ತಾರೆ ಅನ್ನೋದನ್ನು ನೆನ್ಪಿಟ್ಕೋಬೇಕು. ಸೊ ಜಜ್ಮೆಂಟಲ್ ಆಗಿರೋದಂತಂದರೆ ನೀನು ಹಂಗ್ಯಾಕೆ ಮಾಡ್ದಿ ಅಂತ ಅನ್ನೋದಕ್ಕಿಂತಲೂ ಲಿಸನ್, ಎನ್ಕರೇಜ್ ಲಿಸ್ನಿಂಗ್, ಈ ಕೇಳೋದನ್ನ ನಾವು ಕಲ್ತ್ಕೊಳ್ಬೇಕು. ಕೇಳೋದ್ರ ಜೊತೆ ಏನಂತ ಅಂದ್ರೆ ಅವರಿಗೆ ತಮ್ಮ ಫೀಲಿಂಗ್ಸು ತಮ್ಮ ಅನುಭವಗಳನ್ನ ಶೇರ್ ಮಾಡೋದನ್ನ ಕಲಿಬೇಕು. ಇನ್ನೊಂದು ಒಂದೇ ಶಬ್ದದೊಳಗೆ ಹೇಳಬೇಕು ಏನಂತಂದ್ರೆ ಪೇರೆಂಟ್ಸ್ ಶುಡ್ ಸ್ಟಾಪ್ ಬೀಯಿಂಗ್ ಪೇರೆಂಟ್ ಅಂಡ್ ಬಿ ಸ್ಟಾರ್ಟ್ ಬೀಯಿಂಗ್ ಅ ಫ್ರೆಂಡ್ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಅಂದ್ರೆ ಪೋಷಕರಾಗಿ ಇರೋದ್ಕಿಂತಲೂ ಒಬ್ಬ ಗೆಳೆಯನಾಗಿ ತಮ್ಮ ಮಗನಿಗೆ ಅಥವಾ ಮಗನ ಅಥವಾ ಮಗಳನ್ನ ಅರ್ಥ ಮಾಡ್ಕೊಳ್ಳೋದನ್ನ ಕಲಿಬೇಕು ನಾವು. ಆಮೇಲೆ ಬಹಳಷ್ಟು ಕೆಲಸ ಮಾಡ್ತಿರೋ ವರ್ಕಿಂಗ್ ಪೇರೆಂಟ್ಸ್ಗೆ ತಮ್ಮ ಮಕ್ಕಳ ಜೊತೆ ಸ್ಪೆಂಡ್ ಮಾಡಲಿಕ್ಕೆ ಟೈಮ್ ಸಿಗೋದಿಲ್ಲ. ನಾನು ಕೂಡ ಇದ್ರೊಳಗೆ ಒಬ್ಳು, ಟೈಮ್ ಸಿಗೋದಿಲ್ಲ. ಬಹಳಷ್ಟು ಫ್ಯಾಮಿಲೀಸ್ ಈಗ ನ್ಯೂಕ್ಲಿಯರ್ ಆಗ್ತಾ ಇದೆ. ನ್ಯೂಕ್ಲಿಯರ್ ಏನ ಅಂತಂದ್ರೆ ಮುಂಚೆ ಏನಿತ್ತು, ಅಜ್ಜ ಅಮ್ಮ ಆಯಿ ತಾತ ಮುತ್ತಾತ ಇವರೆಲ್ಲ ಇರ್ತಾ ಇದ್ರು. ಮಹಿಳೆಯರು ಎಜುಕೇಟೆಡ್ ಆಗ್ತಿದ್ದಂಗೆ ತಾವು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಇದು ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಆಗ್ತಿದ್ದಂಗೆ ಏನಾಗ್ತಾ ಇದೆ ಅಂತ ಅಂದ್ರೆ ಒಬ್ರು ಡೊಮೆಸ್ಟಿಕ್ ಹೆಲ್ಪನ್ಗೆ ಹೈಯರ್ ಮಾಡೋದಾಗ್ತಾ ಇದೆ, ಅಥವಾ ಮಕ್ಕಳಿಗೆ ಎಲ್ಲಾದ್ರೂ ಕ್ಲಾಸಸ್ ಕಳ್ಸೋದ್ರಿಂದ ಅವ್ರ ಮನಸ್ಸಿನ ಮೇಲೆ ಪರಿಣಾಮ ಆಗ್ತಾ ಇದೆ. ಸೊ ಐ ಅಂಡರ್ಸ್ಟ್ಯಾಂಡ್ ದಟ್ ವಿ ಆಲ್ಸೋ ಆರ್ ವರ್ಕಿಂಗ್, ಬಟ್ ಆದಷ್ಟು ಮಟ್ಟಿಗೆ ನಾವು ನಮ್ಮ ಮಕ್ಕಳ ಜೊತೆ ಟೈಮ್ ಅನ್ನ ಸ್ಪೆಂಡ್ ಮಾಡೋದನ್ನ ಕಲಿಬೇಕು. ಆ ಟೈಮ್ ಸ್ಪೆಂಡ್ ಮಾಡುವಾಗ ಬೇರೆ ಯಾವುದೇ ಇನ್ಫ್ಲೂಯೆನ್ಸ್ ಇರ್ಬೋದು, ನಾವು ಮೊಬೈಲ್ ಅನ್ನ ದೂರಾಗಿಟ್ಟು ಅವ್ರ ಜೊತೆ ಕುತ್ಕೊಂಡು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದನ್ನ ಕಲಿಬೇಕು. ಮತ್ತೆ ಇನ್ನೊಂದೇನು ಅಂತ ಹೇಳಂದ್ರೆ ಬಹಳ ಮುಖ್ಯವಾದ ಏನಂದ್ರೆ ಕೀಪ್ ಆನ್ ಐ ಆನ್ ದೇರ್ ಪಿಯರ್ ಸರ್ಕಲ್, ಅಂತಂದ್ರೆ ಅವ್ರ ಫ್ರೆಂಡ್ಸ್ ಯಾವ ತರ ಇದ್ದಾರೆ, ಅವರಿಂದ ಅವ್ರ ಮೇಲೆ ಯಾವ ತರ ಪ್ರಭಾವ ಬೀರ್ತಾರೆ, ಆಮೇಲೆ ಫ್ರೆಂಡ್ಸ್ಗೆ ಯಾವ ತರ ಹ್ಯಾಬಿಟ್ಸ್ ಇದೆ, ಆಮೇಲೆ ಇನ್ನೊಂದೇನು ಅಂತಂದ್ರೆ ಆರ್ ದೇ ವೆರಿ ಕಂಟ್ರೋಲಿಂಗ್, ಅವರು ನಿಮ್ಮ ಮಕ್ಕಳನ್ನ ಜಾಸ್ತಿ ಕಂಟ್ರೋಲ್ ಮಾಡ್ತಾ ಇದ್ದಾರ. ಇವನ್ನೆಲ್ಲ ಗಮನ ಪಡುವಂತಹ ವಿಷಯಗಳು ಎಲ್ಲ ತಂದೆ ತಾಯಿಗಳು ಗಮನ ಪಡಬೇಕು. ಮತ್ತೆ ಫ್ಲೆಕ್ಸಿಬಲ್ ಬೌಂಡ್ರೀಸ್, ಬಿ ಡೋಂಟ್ ಸೆಟ್ ಅ ಫಿಕ್ಸ್ ಬೌಂಡ್ರಿ, ಸೆಟ್ ಅ ಫ್ಲೆಕ್ಸಿಬಲ್ ಬೌಂಡ್ರೀಸ್. ಯಾಕಂದ್ರೆ ನಾವೇ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅಂತ ಸಂದರ್ಭಗಳಲ್ಲಿ ಅವ್ರು ಏನೇ ಅನ್ಭವಿಸ್ತಾ ಇದ್ರು ಒಂದು ಫಿಕ್ಸ್ಡ್ ಸ್ಟೀರಿಯೋಟೈಪ್ ಆಗಿ ಇರಬಾರ್ದು. ಒಂದು ಹೇಳಿಕ್ ಇಷ್ಟಪಡ್ತೀನಿ, ನಾವು ಯಾವ ರೀತಿ ಬೆಳೆದ್ವಿ ಅದನ್ನ ಗಮನದಲ್ಲಿ ಇಟ್ಕೊಂಡು ನಮ್ಮ ಮಕ್ಕಳನ್ನ ಅದೇ ಅದೇ ರೀತಿಯಾಗಿ ಬೆಳೆಸೋದಕ್ಕಿಂತ ದ ಪ್ರೆಸೆಂಟ್ ಜೆನ್ಜಿ ಈಸ್ ಡಿಫ್ರೆಂಟ್ ಅನ್ನೋದನ್ನು ನಾವು ಕಲಿಬೇಕು. ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಸ್ವಿಸೈಡ್ ಆಗೋದನ್ನ ನಾವು ಕಾಣ್ತಾ ಇದ್ದೀವಿ. ಕಳ್ಕೊಂಡು ಮರಗೋದ್ಕಿಂತಲೂ ಮುಂಚಿತವಾಗಿ ಎಚ್ಚರಾಗಿರೋದು ತುಂಬಾ ಮುಖ್ಯ ಅನ್ನೋದು ಹೇಳಕ್ ಇಷ್ಟಪಡ್ತೇನೆ.
1: ಖಂಡಿತ ಮೇಡಮ್. ಮೇಡಮ್, ಈಗ ಈ ಒಂದು ಹದಿಹರೆಯದ ಮಕ್ಕಳಲ್ಲಿ ಮಾನಸಿಕ ಒತ್ತಡದ ಜೊತೆಗೆ ಈಗ ಮತ್ತೊಂದು ಗಂಭೀರ ಸಮಸ್ಯೆ ಅಂದ್ರೆ ಮಾದಕ ವ್ಯಸನ. ಈಗ ಹದಿಹರೆಯದ ಮಕ್ಕಳು ಈ ಒಂದು ಮದ್ಯಪಾನ ಮಾಡೋದಾಗಿರ್ಬೋದು, ಧೂಮಪಾನ ಮಾಡೋದಾಗಿರ್ಬೋದು, ಈ ಒಂದು ಮಾದಕ ವಸ್ತುವಿನತ್ತ ಅವರು ಆಕರ್ಷಣೆ ಆಗೋದಕ್ಕೆ ಕಾರಣಗಳು ಏನೇನು ಅಂತ ಮೇಡಮ್?
2: ಮ್ಯಾಮ್, ಅದಕ್ಕೆ ಅಡಿಕ್ಷನ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಮ್ಯಾಮ್, ಅಡಿಕ್ಷನ್ಸ್ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಅಡಿಕ್ಷನ್ಸ್ ಇದಾವೆ. ಅದು ಕೇವಲ ಮಾದಕ ವಸ್ತುವಿಗೆ ಸೀಮಿತವಾಗಿರೋದು ಅಂತ ನಾನು ಹೇಳಲ್ಲ. ಅಡಿಕ್ಷನ್ಸ್ ಕ್ಯಾನ್ ಬಿ ಡಿಫ್ರೆಂಟ್ ಟೈಪ್. ಇಟ್ ಕ್ಯಾನ್ ಬಿ ಟೊಬ್ಯಾಕೋ, ತಂಬಾಕಿನ ವ್ಯಸನ, ಮದ್ಯಪಾನದ ವ್ಯಸನ. ನೀವು ಪ್ರೊಫೆಷನಲ್ ಕಾಲೇಜಸ್ಗೆ ಹೋದ್ರೆ ಈವನ್ ಡ್ರಗ್ಸ್ ಕೂಡ ಇದೆ. ಡ್ರಗ್ಸ್ ಬಹಳ ಬೇಗ ಈಸಿ ಅವೈಲೇಬಿಲಿಟಿ ಆಫ್ ಡ್ರಗ್ಸ್ ಇರೋದ್ರಿಂದ ಅವುಗಳ ವ್ಯಸನ ಕೂಡ ಬಹಳ ಬೇಗ ಆಗುತ್ತೆ. ಮತ್ತೆ ಅವು ಎಲ್ಲ ಕಿತ ಈಗ ಇತ್ತೀಚಿನ ದಿನಗಳಲ್ಲಿ ಈವನ್ ಚಿಕ್ಕ ಮಕ್ಕಳಲ್ಲಿ ಕಾಣ್ಕೊಳ್ತಾ ಇರುವ ವ್ಯಸನ ಏನು ಅಂತ, ಅಡಿಕ್ಷನ್ ಏನು ಅಂತ ಅಂದ್ರೆ ಮೊಬೈಲ್ ಅಡಿಕ್ಷನ್. ನಿಮ್ಗೆ ಕೇಳಿ ಆಶ್ಚರ್ಯ ಆಗಿರ್ಬೋದು, ಕೆಲವೊಂದು ಇಷ್ಟು ಹೆಚ್ಚಾಗಿದೆ ಇತ್ತೀಚಿನ ದಿನಗಳಲ್ಲಿ ಈ ಅಡಿಕ್ಷನ್. ಈವನ್ ಕೆಲವೊಂದು ಮೊಬೈಲ್ ಡಿ ಅಡಿಕ್ಷನ್ ಸೆಂಟರ್ಸ್ ಕೂಡ ಇದಾವೆ ಇಲ್ಲಿ, ಅಂದ್ರೆ ವ್ಯಸನದಿಂದ ಹೊರಗೆ ಬರ್ಲಿಕ್ಕೆ ಸಹಾಯ ಮಾಡ್ತವೆ. ಸೊ ಈ ರೀತಿ ವ್ಯಸನಗಳಿಗೆ ಹವ್ಯಾಸ ಬಹಳ ಬೇಗ ಹದಿಹರೆಯದ ಕಿಶೋರಾವಸ್ಥೆಯಲ್ಲಿ ಆಗ್ಲಿಕ್ಕೆ ಕಾರಣ ಏನು ಅಂತ ಹೇಳಂದ್ರೆ, ಒಂದು ಈಸಿ ಅವೈಲೇಬಿಲಿಟಿ, ಸೆಕೆಂಡ್ ಇನ್ಫ್ಲೂಯೆನ್ಸ್ ಆಫ್ ಫ್ರೆಂಡ್ಸ್. ಇನ್ಫ್ಲೂಯೆನ್ಸ್ ಆಫ್ ಫ್ರೆಂಡ್ಸ್ ಅಂದ್ರೆ ಫ್ರೆಂಡ್ಸ್ ಸೋಷಿಯಲ್ ಮೀಡಿಯಾದೊಳಗೆ ಈ ಫೇಸ್ಬುಕ್ಕು ಇನ್ಸ್ಟಾನು ಅಲ್ಲಿ ತಮ್ಮ ಅಕೌಂಟ್ ಓಪನ್ ಮಾಡಿ ತಾವು ಚರ್ಚೆ ಮಾಡುವಾಗ ನಮಗೂ ಕೂಡ ಅನಿಸ್ತದೆ ನಾವು ಒಂದು ಗ್ರೂಪ್ ಓಪನ್ ಮಾಡಬೇಕು ಅಂತ ಹೇಳಿ. ಮತ್ತೆ ಮೂರನೇದೇನು ಅಂತಂದ್ರೆ ಇನ್ಫ್ಲೂಯೆನ್ಸ್

0: ಅಂತಂದ್ರೆ ಅನ್ಬಾರ್ದು, ಬಟ್ ಪೇರೆಂಟ್ಸ್ ಏನ್ ಮಾಡ್ತಾರಲ್ಲ ಅದನ್ನ, ಆ ಒಂದು ಮಾಡೆಲ್ ಅನ್ನ ಮಕ್ಕಳ ಮೇಲೆ ಸಾಕಷ್ಟು ಪರಿಣಾಮ ಬೀರ್ತದ. ಪೇರೆಂಟ್ಸ್ ಅವರೇ ಈ ರೀತಿ ಮಾದಕ ವಸ್ತುಗಳಿಗೆ ಹವ್ಯಾಸ ಮಾಡ್ತಾ ಇದ್ರೆ ಬಹಳ ಬೇಗ ಅಂಥವ್ರ ಮಕ್ಕಳು ಕೂಡ ವ್ಯಸನಕ್ಕೆ ಒಳಗಾಗ್ತಾರೆ. ಮತ್ತೆ ಮಾಡೆಲ್ ಹೆಲ್ದಿ ಪೇರೆಂಟಿಂಗ್ ಇನ್ ಫ್ರಂಟ್ ಆಫ್ ಯುವರ್ ಚೈಲ್ಡ್, ಮಕ್ಕಳ ಮುಂದೆ ಜಗಳ ಆಡೋದು, ಇವೆಲ್ಲ ಅವ್ರ ಮಾನಸಿಕದ ಮೇಲೆ ಸಾಕಷ್ಟು ಪರಿಣಾಮ ಬೀರ್ತದ ಅಂತ ಹೇಳ್ಬಿಟ್ಟು ಹೇಳ್ತೇನೆ.
1: ಮೇಡಮ್, ಈಗ ತಾವ್ ಹೇಳ್ತಾ ಇದ್ರಿ ಸ್ನೇಹಿತರ ಒತ್ತಡಕ್ಕೆ, ಸ್ನೇಹಿತರ ಒಂದು ಇನ್ಫ್ಲೂಯೆನ್ಸ್ ಇಂದ ಒಂದು ತಪ್ಪು ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತ ಚಾನ್ಸಸ್ ಇರುತ್ತೆ ಈ ಮಕ್ಕಳಲ್ಲಿ. ಅಂತ ಸಂದರ್ಭದಲ್ಲಿ ಆತ್ಮವಿಶ್ವಾಸದಿಂದ ನಾನ್ ಬರಲ್ಲ, ನನ್ನ ಕಡೆಯಿಂದ ಆಗಲ್ಲ ಅಂತ ಅವ್ರು ಯಾವ ರೀತಿ ಹೇಳ್ಬಹುದು, ಅವ್ರಿಗೆ ಯಾವ ರೀತಿ ಆತ್ಮವಿಶ್ವಾಸ ಬೇಕಾಗತ್ತೆ ಅಂತ?
0: ಹೌದು, ಇದು ತುಂಬಾ ಮುಖ್ಯ. ಎಲ್ಲರೂ ಒಂದು ಇಂಥ ಒಂದು ಒತ್ತಡಕ್ಕೆ ಒಳಗಾಗ್ತಾರೆ, ಇದಕ್ಕೆ ಪಿಯರ್ ಪ್ರೆಷರ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸ್ನೇಹಿತರು ಯಾವ ರೀತಿ ಪ್ರಭಾವವನ್ನ ಬೀರ್ತಾರೆ ಅಂತಂದ್ರೆ, ಕೆಲವೊಂದಷ್ಟು ಒಳ್ಳೆ ಸ್ನೇಹಿತರು ಕೂಡ ಇರ್ತಾರೆ, ಕೆಲವೊಂದಷ್ಟು ಸ್ನೇಹಿತರು ಇನ್ಸ್ಪೈರ್ ಮಾಡ್ತಾ ಇರ್ತಾರೆ. ಹೆಚ್ಚಾನ್ ಹೆಚ್ಚು ಸ್ನೇಹಿತರು ಏನ್ ಮಾಡ್ತಾ ಇರ್ತಾರೆ ಅಂತ ಹೇಳಂದ್ರೆ, ಡಿಮೋಟ್ ಮಾಡ್ತಾ ಇರ್ತಾರೆ ನಮ್ಮ ಒಂದು ಗುರಿಯಿಂದ, ನಮ್ಮಿಂದ ದೂರ ಹೋಗ್ಲಿಕ್ಕೆ ಡಿಮೋಟ್ ಮಾಡ್ತಾ ಇರ್ತಾರೆ, ಮುದ್ದಾಮ ಮಾಡ್ತಾ ಇಲ್ಲ. ಆದ್ರೆ ಅವರ ಒಂದು ಹವ್ಯಾಸದಿಂದ ನಮ್ಮ ಮಕ್ಕಳ ಮೇಲೆ ಪ್ರಭಾವ ಖಂಡಿತ ಉಂಟಾಗ್ತಾ ಇರ್ತದೆ. ಮಕ್ಕಳಿಗೆ ಲರ್ನ್ ಟು ಸೇ ನೋ ಅನ್ನೋದನ್ನ ಕಲಿಬೇಕು. ಯಾಕಂತ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಚೈಲ್ಡ್ ರೇಪ್ ಆಗ್ತಾ ಇರೋದು ನೋಡ್ತಾ ಇರ್ತೀವಿ, ಚೈಲ್ಡ್ ಏನು ಸೆಕ್ಷುಯಲ್ ಅಬ್ಯೂಸ್ ಆಗ್ತಾ ಇರೋದು ನೋಡ್ತಾ ಇರ್ತೀವಿ, ಬಹಳಷ್ಟು ಮಕ್ಕಳು ವಲ್ನರೇಬಲ್ ಆಗ್ತಾರೆ. ಇದರಿಂದ ಇದು ನಮ್ಮ ಮಕ್ಕಳಲ್ಲಿ ಒಂದು ಆಗಲ್ಲ ನೋ ಅನ್ನೋದು ಒಂದು ಸ್ಟ್ರಿಕ್ಟ್ ಆಗಿ ಫರ್ಮ್ ಆಗಿ ಅದು ರೆಸಿಲಿಯಂಟ್ ಬಿಹೇವಿಯರ್ ಅನ್ನ ಎನ್ಕರೇಜ್ ಮಾಡೋದು ತಂದೆ ತಾಯಿಯ ಮುಖ್ಯ ಇದು. ಮತ್ತೆ ಮಕ್ಕಳಿಗೆ ಇನ್ನೊಂದು ಏನ್ ಹೇಳ್ಬೇಕಂತ, ದಿಸ್ ಮೇ ಬಿ ಔಟ್ ಆಫ್ ದಿಸ್ ಥಿಂಗ್, ಗುಡ್ ಟಚ್ ಏನು, ಬ್ಯಾಡ್ ಟಚ್ ಏನು, ಸ್ಟ್ರೇಂಜರ್ಸ್ ಇಂದ ನಾವು ಎಷ್ಟು ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡಬೇಕು ಅದನ್ನ ಚಿಕ್ಕ ವಯಸ್ಸದೊಳಗೆ ಹೇಳ್ಬೇಕು. ಇದರದ್ದು ಫೌಂಡೇಶನ್ ನಾನು ಏನ್ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮಕ್ಕಳಿಗೆ, ಅದಿ ಕಿಶೋರ ಅವಸ್ಥೆಯಲ್ಲಿ ನಾವು ಈ ರೀತಿ ಇಂಟರ್ವೆನ್ಷನ್ ಮಾಡೋದಕ್ಕಿಂತ ಚಿಕ್ಕ ವಯಸ್ಸದೊಳಗಿನ ಚೈಲ್ಡ್ಹುಡ್ದೊಳಗೆ ಈ ಫೌಂಡೇಶನ್ ಸ್ಟಾರ್ಟ್ ಆಗ್ತದ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ.
1: ಮೇಡಮ್, ಇನ್ನು ಶಾಲೆಗಳು ಹಾಗೇನೆ ಕಾಲೇಜುಗಳಲ್ಲಿ ಕೇವಲ ಶಿಕ್ಷಣ ನೀಡುವುದಷ್ಟೇ ಅಲ್ಲ, ಈ ಒಂದು ಮಾನಸಿಕ ಆರೋಗ್ಯದ ಕುರಿತು ಮಕ್ಕಳಲ್ಲಿ ಜಾಗೃತಿ ಮೂಡಿಸುವುದಕ್ಕಾಗಿ ಎಲ್ಲ ಕಾರ್ಯಕ್ರಮಗಳನ್ನ ಚಟುವಟಿಕೆಗಳನ್ನ ಹಮ್ಮಿಕೊಳ್ಬೇಕು ಅಂತ ತಾವು ಹೇಳ್ತೀರಾ?
0: ಈಗ ಕೆಲವೊಂದು ಕಾರ್ಯಕ್ರಮಗಳಿದ್ದಾವೆ, ಅದ್ರ ಬಗ್ಗೆ ನಾನು ಹೇಳ್ತೀನಿ. ಮುಖ್ಯವಾಗಿ ಟೀಚರ್ಸ್, ಶಿಕ್ಷಕರು, ಅವರ ಪಾತ್ರ ತುಂಬಾ ಮುಖ್ಯ. ಯಾಕಂತ ಅಂದ್ರೆ 6 to 8 hours ಟೈಮ್ ಮಕ್ಕಳ ಜೊತೆ ಸ್ಪೆಂಡ್ ಮಾಡ್ತಾ ಇರ್ತಾರೆ ಅವರು, ಶಾಲೆಗಳಲ್ಲಿ ಅಥವಾ ಕಾಲೇಜ್ನಲ್ಲಿ ಸ್ಪೆಂಡ್ ಮಾಡ್ತಾ ಇರ್ತಾರೆ. ಕೆಲವೊಂದು ಇತ್ತೀಚಿನ ದಿನಗಳಲ್ಲಿ ಅನ್ಬೋದು, ಅದು ಮುಂಚೆನೆ ಇತ್ತು ಅಂತ ಹೇಳಿ ಅನ್ಬೋದು, ಕೆಲವೊಂದಷ್ಟು ಸ್ಟೂಡೆಂಟ್ಸ್ಗೆ ಈ ಒಂದು ಸಿಂಡ್ರೋಮ್ ಅನ್ನು ಕಾಣಿಸ್ತಾ, ಇದಕ್ಕೆ ADHD ಅಂತ ಹೇಳಿ ಅಂತಾರೆ, ಅಟೆನ್ಷನ್ ಡೆಫಿಷಿಟ್ ಹೈಪರ್ ಆಕ್ಟಿವ್ ಡಿಸಾರ್ಡರ್ಸ್. ಅಟೆನ್ಷನ್ ಡೆಫಿಷಿಟ್ ಹೈಪರ್ ಆಕ್ಟಿವ್ ಡಿಸಾರ್ಡರ್ ಏನು ಅಂತ ಅಂದರೆ, ಮಕ್ಕಳಿಗೆ ಕೆಲವೊಂದು ಮಕ್ಕಳು ಇರ್ತಾರೆ ಶಾಲೆಯಲ್ಲಿ ಕ್ಲಾಸಲ್ಲಿ ಟೀಚರ್ ಕಲಿಸ್ತಿರ್ತಾರೆ, ಅವ್ರಿಗೆ ಕಲಿಬೇಕು ಅಂತ ಹೇಳಿ ಆಸೆಯೇನೋ ಇರ್ತದೆ, ಆದ್ರೆ ಕಲಿತಾ ಕಲಿತಾ ಏನಾಗ್ತದೆ, ಸಡನ್ ಆಗಿ ಅವ್ರ ಅಟೆನ್ಷನ್ ಬೇರೆ ಕಡೆ ಹೋಗ್ಬಿಡ್ತದೆ. ಅವ್ರಿಗೆ ನೀವು ಯಾವ್ದು ಕ್ವಶನ್ ಕೇಳ್ರಿ, ಅವ್ರು ಈ ಲೋಕದಲ್ಲೇ ಇರೋದಿಲ್ಲ. ಸಾಮಾನ್ಯವಾಗಿ ಸ್ವಲ್ಪ ಆಗುತ್ತೆ ಎಲ್ಲರಿಗೂ, ಇನ್ ಬಿಟ್ವೀನ್ ದ ಕ್ಲಾಸ್ ಆಗುತ್ತೆ, ಬಟ್ ನಾರ್ಮಲಿ ಮೋಸ್ಟ್ ಆಫ್ ದ ಟೈಮ್ ದೇ ಕೆನಾಟ್ ಕಾನ್ಸಂಟ್ರೇಟ್. ಅದ್ರ ಜೊತೆ ಏನಾಗ್ತದ ಅಂತ ಅಂದ್ರೆ ಹೈಪರ್ ಆಕ್ಟಿವಿಟಿ ಇರ್ತದೆ. ಹೈಪರ್ ಆಕ್ಟಿವಿಟಿ ಕ್ಲಾಸ್ ಮುಗಿದ ತಕ್ಷಣ ದೇ ಆರ್ ವೆರಿ ಹೈಪರ್, ವೆರಿ ಡಿಫಿಕಲ್ಟ್ ಇನ್ ಕಂಟ್ರೋಲಿಂಗ್. ಆಮೇಲೆ ಜಾಸ್ತಿ ಫರ್ಗೆಟ್ಫುಲ್ನೆಸ್ ಇರ್ತದೆ, ಒಯ್ದಿರುವಂಥ ವಸ್ತುಗಳನ್ನು ನೆನಪಾಗಿ ಮನೆಗೆ ತರೋದಿಲ್ಲ, ಜಾಸ್ತಿ ಕಳ್ಕೋತಾರೆ. ಇದಕ್ಕೆ ಅಟೆನ್ಷನ್ ಡೆಫಿಷಿಟ್ ಹೈಪರ್ ಆಕ್ಟಿವ್ ಡಿಸಾರ್ಡರ್ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಇದ್ರೆ ಇದನ್ನು ಐಡೆಂಟಿಫೈ ಮಾಡೋದನ್ನು ಟೀಚರ್ಸ್ಗೆ ಟ್ರೈನ್ ಮಾಡೋದನ್ನು ಕಲಿಬೇಕು. ಹೆಚ್ಚಾನ್ ಹೆಚ್ಚು ಟೀಚರ್ಸ್ ಏನು ಮಾಡ್ತಾರೆ ಅಂತ ಅಂದರೆ, ನೋ ಅತಿ ಹುಷಾರಾಗಿರೋ ಮಕ್ಕಳಿಗೆ ಜಾಸ್ತಿ ಎನ್ಕರೇಜ್ ಮಾಡ್ತಿರ್ತಾರೆ, ಡಲ್ ಆಗಿರುವ ವ್ಯಕ್ತಿಗೆ ಸಾಮಾನ್ಯವಾದ ವ್ಯಕ್ತಿ ಅಥವಾ ಇಂಟೆಲಿಜೆಂಟ್ ಮಾಡೋದು ಒಂದು ಚಾಲೆಂಜ್, ಇಟ್ ಇಸ್ ಅ ಚಾಲೆಂಜ್ ಆಫ್ ದ ಟೀಚರ್. ಬಟ್ ಈ ರೀತಿ ಇಂಥ ಒಂದು ಮೆಂಟಲ್ ಬ್ಲಾಕ್ಸ್ ಅನ್ನ ಮಕ್ಕಳಲ್ಲಿ ಐಡೆಂಟಿಫೈ ಮಾಡೋದನ್ನ ಟೀಚರ್ಸ್ಗೆ ಟ್ರೈನಿಂಗ್ ಆಗಬೇಕು. ಈ ರೀತಿ ಟ್ರೈನಿಂಗ್ ಆಗೋದ್ರಿಂದ ಮಾಡೋದ್ರಿಂದ ಅವರು ಅದನ್ನ ಪ್ರೀತಿಯಿಂದಾನೆ ಹ್ಯಾಂಡಲ್ ಮಾಡೋದು ಕಲಿಬೇಕು. ಒನ್ ಥಿಂಗ್ ಟು ರಿಮೆಂಬರ್, ದಿಸ್ ಇಸ್ ನಾಟ್ ಅ ಪರ್ಮನೆಂಟ್ ಸ್ಕಾರ್, ದೇ ಕ್ಯಾನ್ ಕಮ್ ಬ್ಯಾಕ್ ಟು ದೇರ್ ನಾರ್ಮಲ್ ಲೈಫ್ ಪ್ರೊವೈಡೆಡ್ ಇಫ್ ಲಾಟ್ ಆಫ್ ಲವ್ ಎಮೋಷನಲ್ ಸಪೋರ್ಟ್ ಈಸ್ ಗಿವನ್ ಟು ದೆಮ್. ಸೊ ಇದು ಒಂದು ಪೇರೆಂಟ್ಸೇ ಆಗಲಿ ಟೀಚರ್ಸೇ ಆಗಲಿ ತಮ್ಮ ಮಕ್ಕಳನ್ನು ಯಾವ ರೀತಿ ಮುಂದೆ ತರೋದನ್ನು ಅದು ಸಾಕಷ್ಟು ಎಫರ್ಟ್ಸ್ ಪ್ರೀತಿಯಿಂದ ಮಾಡಬೇಕು, ಹೊರತು ಹೊಡೆಯೋದೇ ಆಗಲಿ ಬಡಿಯೋದೇ ಆಗಲಿ ಸ್ಟ್ರಿಕ್ಟ್ ಆಗಿರೋದ್ರಿಂದ ಏನಾಗ್ತದೆ, ಇನ್ನೂ ದೂರ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಶಾಲೆಗಳಲ್ಲಿ ಈ ಇತ್ತೀಚಿನ ದಿನಗಳಲ್ಲಿ ಏನಿದೆ ಅಂತ ಅಂದ್ರೆ, ನಾವು ಅಡಾಲ್ಸೆಂಟ್ ಹೆಲ್ತ್ ಪ್ರೋಗ್ರಾಮ್ ಅಂತ ಮಾಡ್ತಾ ಇದ್ದೀವಿ, ಮತ್ತೆ ವಿ ಆರ್ ಅಬ್ಸರ್ವಿಂಗ್ ಇಂಟರ್ನ್ಯಾಷನಲ್ ಡೇ, ಲೈಕ್ 26th January ಇಂಟರ್ನ್ಯಾಷನಲ್ ಡೇ ಆನ್ ಡ್ರಗ್ ಅಬ್ಯೂಸ್ ಅಂಡ್ ಇಲಿಸಿಟ್ ಟ್ರಾಫಿಕಿಂಗ್, ಇದನ್ನ

0: ಮಾಡಿದ್ವಿ. ನಮ್ಮ ರಾಜ್ಯ ಕರ್ನಾಟಕ ರಾಜ್ಯ ಇನ್ನೂ ವಿ ಆರ್ 1000 times ಬೆಟರ್. ಕೆಲವೊಂದು ರಾಜ್ಯಗಳಲ್ಲಿ ಪಂಜಾಬ್ ಈ ರೀತಿ ರಾಜ್ಯಗಳಲ್ಲಿ ನೋಡಿದ್ರೆ ಡ್ರಗ್ಸ್ ಇಸ್ ವೆರಿ ವೆರಿ ಕಾಮನ್ ಓವರ್ ದೇರ್. ಇಟ್ ಇಸ್ ಈಸಿಲಿ ಅವೈಲೇಬಲ್ ಅಂಡ್ ಇಟ್ ಇಸ್ ವೆರಿ ವೆರಿ ಕಾಮನ್. ಇವನ್ ಇನ್ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಅಲ್ಲಿಯೂ ಕೂಡ, ಮಿಜೋರಾಮ್ ಆಗಲಿ ಈ ರೀತಿ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ಗಳಲ್ಲಿ ತುಂಬ ಸರಳವಾಗಿ ಡ್ರಗ್ಸೇ ಆಗಿರಲಿ ತಂಬಾಕುನೇ ಆಗಿರಲಿ ಬಹಳ ಸರಳವಾಗಿ ಅವೈಲೇಬಲ್ ಆಗಿರೋ ಕಾರಣ ಮಕ್ಕಳು ಬಹಳ ಜಲ್ದಿ ಅಡಿಕ್ಷನ್ ಆಗುವ ಸಾಧ್ಯತೆ ಇದೆ. ಅದ್ರ ಜೊತೆಗೆ ಮೇ 31 ಇಂಟರ್ನ್ಯಾಷನಲ್ ಡೇ ಅಗೇನ್ಸ್ಟ್ ವರ್ಲ್ಡ್ ನೋ ಟೊಬ್ಯಾಕೋ ಡೇ ಅನ್ನ ನಾವು ಅಂದ್ರೆ ವಿಶ್ವ ತಂಬಾಕು ರಹಿತ ದಿನಾಚರಣೆಯನ್ನ ಇಡೀ ವಿಶ್ವಾದ್ಯಂತ ಆಚರಿಸ್ತೀವಿ. ಇದರಿಂದ ಯುವಕರಿಗೆ ಇದರಿಂದಾಗುವ ದುಷ್ಪರಿಣಾಮ ಕುರಿತು ಮಾಹಿತಿಯನ್ನು ನೀಡ್ತೀವಿ. ಆ್ಯಂಡ್ ವಿ ಪುಟ್ ಅ ಫೌಂಡೇಶನ್ ಟು ದ ಯೂತ್ ಬಿಫೋರ್ ಹ್ಯಾಂಡ್ ಟು ಸೇ ನೋ ಟು ಟೊಬ್ಯಾಕೋ ಆಲ್ಕೋಹಾಲ್ ಡ್ರಗ್ಸ್ ಅಂಡ್ ಸೋ ಆನ್.
1: ಮೇಡಮ್, ಇನ್ನು ಈ ಒಂದು ವ್ಯಸನಕ್ಕೆ ಒಳಗಾದ ಒಂದು ಹದಿಹರೆಯದ ಮಕ್ಕಳಿಗೆ ಚಿಕಿತ್ಸೆ ಅನ್ನೋದಾದ್ರೆ, ಹಾಗೇನೆ ಪುನರ್ವಸತಿ, ಅವು ಹೇಗೆ ಅವರಿಗೆ ಸಹಾಯ ಮಾಡುತ್ತೆ?
0: ಮೇಡಮ್, ಇವಾಗ ನಮ್ಮಲ್ಲಿ ಜಿಲ್ಲಾ ಆಸ್ಪತ್ರೆಯಲ್ಲಿ ವ್ಯಸನ ಮುಕ್ತ ಕೇಂದ್ರ ಇದೆ. ಅದು ಎಲ್ಲಿದೆ ಅಂತ ಅಂದ್ರೆ NCD ಘಟಕದಲ್ಲಿದೆ. ವ್ಯಸನ ಮುಕ್ತ ಕೇಂದ್ರದೊಳಗೆ ಯಾರಿದ್ದಾರೆ ಅಂತ ಅಂದ್ರೆ, ಒಬ್ರು ಆಪ್ತ ಸಮಾಲೋಚಕರು ಇದ್ದಾರೆ. ಆಪ್ತ ಸಮಾಲೋಚಕರು ಅಂತ ಅಂದ್ರೆ ಸೈಕಾಲಜಿಸ್ಟ್. ಅವರು ಹೆಚ್ಚಾನ್ ಹೆಚ್ಚು ವಿ ಆರ್ ಫೋಕಸಿಂಗ್ ಆನ್ ಯೂತ್ ಸ್ಟೂಡೆಂಟ್ಸ್ ಅಡಾಲ್ಸೆಂಟ್ ಏಜ್ ಗ್ರೂಪ್, ಬಿಕಾಸ್ ವಿ ನೋ ದಟ್ ಎಲ್ಲರೂ ಒಂದು ಇಂಥ ಒಂದು ವಲ್ನರೇಬಲ್ ಪೀರಿಯಡ್ಗೆ ಒಳಗಾಗ್ತಾರೆ. ಸೊ ಅವರಿಗೆ ಕೌನ್ಸಿಲಿಂಗನ್ನು ಮಾಡ್ತೀವಿ, ಮತ್ತು ಅವು ಕೌನ್ಸಿಲಿಂಗ್ ಒಳಗಾಗಿಯೂ ಕೂಡ ಇಂಥ ದುಶ್ಚಟಗಳಿಗೆ ಬಿಡ್ಲಿಕ್ಕೆ ಆಗಂಗಿಲ್ಲ ಅಂತಂದರೆ ಸಪೋರ್ಟಿವ್ ಟ್ರೀಟ್ಮೆಂಟಾಗಿ ಕೊಟ್ಟು ಆ ಸಪೋರ್ಟಿವ್ ಟ್ರೀಟ್ಮೆಂಟನ್ನು ಫಾರ್ 3 months ಫಾಲೋಅಪ್ ಮಾಡಿ ಸ್ಲೋಲಿ ವಿಡ್ರಾ ಮಾಡ್ತೀವಿ. ಆಮೇಲೆ ಅವರಿಗೆ ಇನ್ನಿತ್ತ ತಮ್ಮ ಮನಸ್ಸಿನಲ್ಲಿರುವಂಥ ಏನಿದೆ ಅವನ್ನ ಹೇಳ್ಕೊಳ್ಳಿಕ್ಕೆ ಪ್ರೋತ್ಸಾಹನ ನೀಡಿ ಅವರಿಗೆ ಹೊರಗೆ ಬರಲಿಕ್ಕೆ ಸಹಾಯ ಮಾಡ್ತೀವಿ. ದಿಸ್ ಇಸ್ ವಾಟ್ ಇಟ್ ಇಸ್ ಡನ್ ಇನ್ ರಿಹ್ಯಾಬಿಲಿಟೇಷನ್ ಸೆಂಟರ್ಸ್.
1: ಮೇಡಮ್, ಈಗ ಇಂದಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂದ್ರೆ, ಪೋಷಕರು ಮತ್ತು ಹಾಗೆ ಮಕ್ಕಳ ನಡುವಿನ ಒಂದು ಸಂವಹನ ಅಂದ್ರೆ ಮಾತುಕತೆ ಆಗಿರ್ಲಿ, ಅವರ ನಡುವಿನ ಒಂದು ಬಾಂಧವ್ಯ ಕಡಿಮೆ ಆಗ್ತಾ ಇದೆ. ಈಗ ಮಕ್ಕಳ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋದು, ಹಾಗೇನೆ ಅವ್ರ ಯಾವುದೇ ಒಂದು ಸಮಸ್ಯೆಯನ್ನು ಅವರು ಮುಕ್ತವಾಗಿ ಹಂಚ್ಕೊಳ್ಬೇಕು ಪೋಷಕರ ಜೊತೆ ಅನ್ನೋದಾದ್ರೆ, ಅವರಿಬ್ಬರ ನಡುವೆ ಯಾವ ರೀತಿಯ ಸಂವಹನವನ್ನ ಬೆಳೆಸ್ಕೊಳ್ಬೇಕು?
0: ಹೌದು ಮ್ಯಾಮ್, ಐ ಅಂಡರ್ಸ್ಟ್ಯಾಂಡ್. ಕೆಲವೊಂದಷ್ಟು ಪೋಷಕರು, ಅದರೊಳಗಂತೂ ವರ್ಕಿಂಗ್ ಕಪಲ್ಸ್, ವರ್ಕಿಂಗ್ ಪೇರೆಂಟ್ಸ್ ತಮ್ಮ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂಥೇಳಿ ಮನೆಗೆ ಬರ್ತಾರೆ, ಎಷ್ಟೊಂದು ಕಾಂಪ್ರಮೈಸ್ ಮಾಡ್ತಾರೆ, ಬಟ್ ಮಕ್ಕಳಿಗೆ ಅದು ಅರ್ಥ ಆಗಂಗಿಲ್ಲ. ಯಾಕಂದರೆ ನಮ್ಮ ತಂದೆ ತಾಯಿ ನಮಗೆ ಬೆಳೆಸಲಿಕ್ಕೆ ಏನೆಲ್ಲ ಕಷ್ಟಪಡ್ತಾ ಇದ್ದಾರಂತ ಅಂದ್ರೆ ಅದು ಅರ್ಥ ಆಗೋದಿಲ್ಲ. ಅವ್ರಿಗೆ ಏನಾಗ್ತಾ ಇದೆ ಅಂತ ಹೇಳಂದ್ರೆ, ದೇ ಆರ್ ನಾಟ್ ಓಪನಿಂಗ್ ಅಪ್. ಅವರು ತಮ್ಮ ಮನಸ್ಸಿನಲ್ಲಿರುವಂತಹ ಭಾವನೆಗಳು ಪೇರೆಂಟ್ಸ್ ಜೊತೆ ಶೇರ್ ಮಾಡ್ಕೊಳ್ತಾ ಇಲ್ಲ. ನಾವು ಎಷ್ಟು ಪ್ರಯತ್ನ ಪಟ್ಟರು ಕೂಡ ಮಕ್ಕಳು ಮಾಡ್ಕೊಳ್ಳದೇ ಇದ್ದಾಗ ಏನ್ ಮಾಡ್ಬೋದು ಅಂತ ಅಂದ್ರೆ, ಒಬ್ರು ಥರ್ಡ್ ಮೂರನೇ ವ್ಯಕ್ತಿ, ನಂಬಿಗಸ್ತ ಮೂರನೇ ವ್ಯಕ್ತಿಯನ್ನ ಒಳಗೊಂಡು ಯಾರ ಜೊತೆ ಅವ್ರಿಗೆ ಕಂಫರ್ಟೇಬಲ್ ಅನ್ಸ್ತದಲ್ಲ, ಇಟ್ ಕುಡ್ ಬಿ ದೇರ್ ಓನ್ ಫ್ರೆಂಡ್ ಆಲ್ಸೋ. ಆ ಫ್ರೆಂಡ್ ಹೀ ಶುಡ್ ಬಿ ಎನ್ಕರೇಜಿಂಗ್ ಫ್ರೆಂಡ್, ಮತ್ತೆ ಡಿಮೋಟ್ ಮಾಡುವಂತ ಫ್ರೆಂಡ್ ಆಗ್ಬಾರ್ದು. ಇಟ್ ಕುಡ್ ಬಿ ಅ ಫ್ರೆಂಡ್, ಇಟ್ ಕುಡ್ ಬಿ ಒನ್ ಆಫ್ ದೇರ್ ರಿಲೇಟಿವ್, ಇಟ್ ಕುಡ್ ಬಿ ಎನಿ ಅದರ್. ಯಾರು ಸಿಗದೇ ಇದ್ದಾಗ ಒಬ್ಬ ಸೈಕಾಲಜಿಸ್ಟ್ ಕೌನ್ಸಿಲರ್ ಸಹಾಯವನ್ನ ಪಡೆದುಕೊಂಡು ಅವರಿಗೆ ಮತ್ತೆ ಬೌನ್ಸ್ ಬ್ಯಾಕ್ ಆಗ್ಲಿಕ್ಕೆ ಸಹಾಯವನ್ನ ಮಾಡಿದ್ರೆ, ಇಂಟರ್ವೆನ್ಷನ್ ಮಾಡಿದ್ರೆ, ಡೆಫಿನೆಟ್ಲಿ ದೇ ಕ್ಯಾನ್ ಡೂ ಎನಿಥಿಂಗ್. ಯಾಕಂದ್ರೆ ಒಂದ್ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಯು ಆರ್ ವಾಟ್ ಯು ಥಿಂಕ್ ಅಂತೆ. ನಾನು ಫಸ್ಟ್ ನಾನು ಕೆಲಸ ಮಾಡಿದ್ದು ಈ KLE ಸಂಸ್ಥೆಯಲ್ಲಿ, ಆವಾಗ ಒಬ್ರು ಅವ್ರ ಹೆಸರು ತಗೋಬೇಕು ಅನ್ನೋ ನಂಗೆ ಗೊತ್ತಾಗ್ತಾ ಇಲ್ಲ, ನಮ್ಮ ಕ್ಲಾಸ್ ತಗೊಂಡ್ರು ಸರ್, ಡಾಕ್ಟರ್ ಇದ್ದಾರೆ ಇಲ್ಲಿ. ಅವ್ರೇನಂದ್ರು, ನಮ್ಮ ದೇಹದಲ್ಲಿ ಅತಿ ಸ್ಟ್ರಾಂಗೆಸ್ಟ್ ಪಾರ್ಟ್ ಯಾವುದು ಅಂತಂದ್ರೆ ನಮ್ಮ ಮನಸ್ಸು. ನಮ್ಮ ಮನಸ್ಸಿಗೆ ನಾವೇನ್ ಹೇಳ್ತೀವಿ ನಮ್ಮ ಜೀವನ ಅದೇ ಆಗ್ತದ ಅಂತ ಹೇಳ್ಬಿಟ್ಟು ಹೇಳಿದ್ರು. ಯು ಆರ್ ವಾಟ್ ಯು ಥಿಂಕ್. ನಾವು ಮಾಡ್ತೀವಿ ಅಂತ ಅಂದ್ರೆ ಖಂಡಿತ ಮಾಡ್ತೀವಿ, ನಾವು ಮಾಡಲ್ಲ ಅಂತ ಅಂದ್ರೆ ಖಂಡಿತ ನಮ್ಮಿಂದ ಆಗಲ್ಲ. ಮತ್ತೆ ಏನೇ ಆದ್ರೂ, ಒಂದು ಏನೇ ಆದ್ರೂ ಯುವಾವಸ್ಥೆಯಲ್ಲಿ ಒಂದು ತಪ್ಪೆ ಆಗ್ಲಿ, ಕಾಲ್ ಜಾರಿದ್ರು ಕೂಡ ಅದು ನಮ್ಮ ಜೀವನದ ಕೊನೆಯಲ್ಲ. ಅದರಿಂದ ನಾವು ಒಂದು ಪಾಠ ಕಲ್ಕೋಬೇಕು ಹೊರತು ಒಂದು ಗಿಲ್ಟ್ಗೆ ಒಳಗಾಗಿ ನಾವು ಅದರಲ್ಲೇ ಮನಸ್ಸಿಗೆ ಕೊರಗಿ ಕೊರಗಿ ಇದ್ರೆ ನಮ್ ಮುಂದ್ ಬರಕ್ ಆಗೋದಿಲ್ಲ.
1: ಮೇಡಮ್, ಇನ್ನು ಕೊನೆಯದಾಗಿ ನಮ್ಮ ಕೇಳಿ ವೇಣು ಧ್ವನಿಯ ಮೂಲಕ ಕೇಳುಗರಿಗೆ, ಈ ಒಂದು ಮಕ್ಕಳಲ್ಲಿ, ಹದಿಹರೆಯದ ಮಕ್ಕಳಲ್ಲಿ ಮಾನಸಿಕ ಒತ್ತಡವನ್ನ ಕಡಿಮೆ ಮಾಡುವುದಕ್ಕಾಗಿ ಆರೋಗ್ಯಕರ ಮಾರ್ಗಗಳು ಅನ್ನೋದಾದ್ರೆ, ಯಾವ ಒಂದು ಮಾರ್ಗಗಳನ್ನ, ಸಲಹೆ ಸೂಚನೆಗಳನ್ನ ನೀಡಲಿಕ್ಕೆ ಇಷ್ಟಪಡ್ತೀರಾ?
0: ಮಾರ್ಗಗಳು ಅಂತಂದ್ರೆ ಅವರಿಗೆ ಒಳಗೊಂಡಿರುವಂತ ಮಾರ್ಗಗಳ ಅಥವಾ ಪೋಷಕರಿಗೆ ಅಥವಾ ಶಿಕ್ಷಕರಿಗೆ, ಫಸ್ಟ್ ಅಂಡ್ ಫೋರ್ಮೋಸ್ಟ್ ಮಕ್ಕಳು ಕೂಡ ಅವರದೇ ಆದ ಒಂದು ಹಠಕ್ಕೆ ಒಳಗಾಗಬಾರ್ದು. ಆ ರೀತಿ ಅವರಿಗೆ ಆಗ್ತಾ ಇದ್ರೆ ಸೀಕ್ ಅ ಹೆಲ್ಪ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಒಂದ್ ಸರ್ತಿ ನಾವು ಒಂದು ಸಹಾಯವನ್ನು ಪಡೆದುಕೊಂಡಾಗ ಸಾಕಷ್ಟು ಮೆಂಟಲ್ ಬ್ಲಾಕೇಜಸ್ ಅನ್ನ ಕಡಿಮೆ ಆಗ್ತವೆ. ಆಮೇಲೆ ಎರಡನೇದೇನು ಅಂತ ಹೇಳಂದ್ರೆ, ಪೋಷಕರು ಫ್ಲೆಕ್ಸಿಬಲ್, set flexible boundary, promote encouraging to share the feelings of their children, and keep an eye on their peer group ಅಂತ ಹೇಳ್ಬಿಟ್ಟು ಹೇಳ್ತೇನೆ. ಮತ್ತೆ ಶಿಕ್ಷಕರು, ಶಿಕ್ಷಕರದು ಕೂಡ ಒಂದು ಇದು ಇದೆ, ಅವರು ಹೆಚ್ಚು ಮಕ್ಕಳ ಜೊತೆ ಸಮಯ ಸ್ಪೆಂಡ್ ಮಾಡ್ತಾರೆ. ಎಸ್, ಆ ರೀತಿ ಸ್ಪೆಂಡ್ ಮಾಡೋದ್ರಿಂದ ಮಕ್ಕಳು ಯಾವ ರೀತಿ ಬಿಹೇವ್ ಮಾಡ್ತಾರೆ ಅದನ್ನ ಬಹಳ ಜಲ್ದಿ ಕಂಡುಹಿಡಿತಾರೆ. ಸೊ ಅದನ್ನ ಪಾಸಿಟಿವ್ ಆಗಿ ಎನ್ಕರೇಜ್ ಮಾಡಿ, ಈ ರೀತಿ ಏನಾದ್ರೂ ಡಿಫೆಕ್ಟ್ಸ್ ಏನಾದ್ರೂ ಇದ್ರೆ ಅದನ್ನ ಸರಿಪಡಿಸ್ಕೊಳ್ಳಿಕ್ಕೆ ಅವಕಾಶವನ್ನ ನೀಡಬೇಕು. ಮತ್ತೆ ಓನ್ಲಿ ಅಕಾಡೆಮಿಕ್ ಪ್ರೆಷರ್ಗೆ ಒಳಗಾಗದೆ ಬೇರೆ ಹಲವಾರು ಹಾಬೀಸ್ ಅನ್ನ ಎನ್ಕರೇಜ್ ಮಾಡಬೇಕು ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ.
1: ಖಂಡಿತ ಮೇಡಮ್. ಮೇಡಮ್, ಹದಿಹರೆಯದ ಮಕ್ಕಳ ಒಂದು ಮಾನಸಿಕ ಆರೋಗ್ಯ, ಹಾಗೇನೆ ಮಾದಕ ವ್ಯಸನದ ಅಪಾಯ, ಜೊತೆಗೆ ಪೋಷಕರ ಜವಾಬ್ದಾರಿಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ. ಧನ್ಯವಾದ. ಸ್ನೇಹಿತರೆ, ನಮ್ಮ ಮಕ್ಕಳ ಮನಸ್ಸನ್ನ ಅರ್ಥ ಮಾಡಿಕೊಳ್ಳಲು ಪ್ರತಿದಿನ ಸ್ವಲ್ಪ ಸಮಯವನ್ನ ಮೀಸಲಿಡೋಣ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂತಹ ಅತಿಥಿಗಳು ಡಾಕ್ಟರ್ ಶ್ವೇತಾ ಪಾಟೀಲ್, ಡಿಸ್ಟ್ರಿಕ್ಟ್ ಕನ್ಸಲ್ಟೆಂಟ್ ವರ್ಕಿಂಗ್ ಇನ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಡಿಪಾರ್ಟ್ಮೆಂಟ್, ಬೆಲ್ಗಾಮ್ ಡಿಸ್ಟ್ರಿಕ್ಟ್. ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನೇ ಇದ್ದರೂ ನಮಗೆ ತಿಳಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ 9019904904. ಮತ್ತೊಂದು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ, ಇದು ಕೆಯಲ್ಲಿ ವೇಣು ಧ್ವನಿ 90.4 FM. ನಮಸ್ಕಾರ.
2: ಕೇಲಿ ಫಾರ್ಮಸಿ ಕಾಲೇಜ್ ಬೆಳಗಾವ್ ಶೈಕ್ಷಣಿಕ ವರ್ಷ 2026 ಸಾಠಿ ಪ್ರವೇಶ ಪ್ರಕ್ರಿಯಾ ಸುರು ಝಾಲಿ ಆಹೆ. ಏರ್ಪೋರ್ಟ್ ರೋಡ್ ಬಸವನ್ ಕುರ್ಚಿ ಬೆಳಗಾವ್ ಯೇಥೆ ಅತ್ಯಾಧುನಿಕ ಸುವಿಧಾನಿ ಸುಸಜ್ಜ ನವ್ಯಾ ಕ್ಯಾಂಪಸ್ ಮಧ್ಯೆ ಮಹಾವಿದ್ಯಾಲಯ ಸ್ಥಳಾಂತರಿತ ಝಾಲೆ ಆಹೆ. ಉಪಲಬ್ಧ ಅಭ್ಯಾಸಕ್ರಮ ಅಸಾ ಆಹೆ ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್, PhD. ಫಾರ್ಮಸಿ ಕ್ಷೇತ್ರದ ಉಚ್ಚ ಶಿಕ್ಷಣ ಘೇಣ್ಯಾಸಾಠಿ ಸುವರ್ಣ ಸಂಧಿ. ಮಹಾವಿದ್ಯಾಲಯಾಚಿ ಪ್ರಮುಖ ವೈಶಿಷ್ಟ್ಯ 100+ ಅಧಿಕ ವರ್ಷಾಚಿ ಶೈಕ್ಷಣಿಕ ಪರಂಪರಾ ಆಣಿ ಅನುಭವ. ಜಗಭರತಿ 3,000+ ಅಧಿಕ ಮಾಜಿ ವಿದ್ಯಾರ್ಥ್ಯಾಂಚೆ ಭಕ್ಕಂ ನೆಟ್ವರ್ಕ್. ಬೆಳಗಾವ್ ವಿಮಾನ ರಸ್ತೆಯವರಲ್ಲಿ ಸುಸಜ್ಜ ಆಣಿ ಅತ್ಯಾಧುನಿಕ ನವಾ ಕ್ಯಾಂಪಸ್, ಪರಿಣಾಮಾಧಾರಿತ ಶಿಕ್ಷಣ ಪದ್ಧತಿ, ಪ್ರಗತ ಡಿಜಿಟಲ್ ಲರ್ನಿಂಗ್ ಇಕೋಸಿಸ್ಟಮ್, ಜಾಗತಿಕ ದರ್ಜಾಚೆ ಗ್ರಂಥಾಲಯ ಆಣಿ ಮಾಹಿತಿ ಕೇಂದ್ರ, ಆಧುನಿಕ ಪ್ರಯೋಗಶಾಲಾ ವ ಪ್ರಾತ್ಯಕ್ಷಿಕ ಪ್ರಶಿಕ್ಷಣ ಸುವಿಧಾ, ಆಧುನಿಕ ವಸತಿಗೃಹೆ ಆಣಿ ಕ್ರೀಡಾ ಸುವಿಧಾ ಸುದ್ಧಾ. NAC A+ ಗ್ರೇಡ್ ಆಣಿ NIRF ಕ್ರಮವಾರಿ ಪ್ರಾಪ್ತ ಪ್ರತಿಷ್ಠಿತ ಸಂಸ್ಥೆಯ ಗುಣವತ್ತಾಪೂರ್ಣ ಶಿಕ್ಷಣ ಆಣಿ ಉತ್ತಮ ರೋಜ್ಗಾರ ಸಂಧಿನ ಪ್ರಾಧಾನ್ಯ. ಅಧಿಕ ಮಾಹಿತಿ ಸಂಪರ್ಕ ಕರ 0831-2471-399 ಆಣಿ 9740639702. ವೆಬ್ಸೈಟ್ ಆಹೆ www.kleparm.edu.

ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ವಿಜಯ ಪ್ರಕಾಶ್ ಮಾತಾಡ್ತಾ ಇದ್ದೀನಿ. ಬಹಳ ಸಂತೋಷವಾಗಿದೆ ಇವತ್ತು ವೇಣುಧ್ವನಿ 90.4 FM KLE ಕನಸು ಈ ರೇಡಿಯೋ ಸ್ಟೇಷನ್ ಅಲ್ಲಿ ಕೂತಿದ್ದೀನಿ. ಬಹಳ ಒಂದು ರೀತಿ ಯಾಕೆ ಸಂತೋಷ ಆಗುತ್ತೆ ಅಂದ್ರೆ, ಬೆಳಗಾವಿ ಜನರಿಗೋಸ್ಕರ ವಿಶೇಷವಾಗಿ ಇವರು ಒಂದು ಪ್ರಯತ್ನ ಮಾಡಿ ಇಲ್ಲಿನ ಜನರಿಗೆ ನಾವು ಮನರಂಜನೆ ಕೊಡಬೇಕು ಅಂತ ಒಂದು ವಿಶೇಷವಾದ ಒಂದು ಉದ್ದೇಶದಿಂದ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ನೀಡ್ತಾ ಇದ್ದಾರೆ KLE ಅವ್ರಿಗೆ, ಇನ್ಸ್ಟಿಟ್ಯೂಷನ್ ಅವ್ರಿಗೆ, ಮತ್ತೆ ಇಲ್ಲಿ ಕೆಲಸ ಮಾಡ್ತಿರೋ ಎಲ್ಲ ಬಂಧು ಮಿತ್ರರಿಗೆ ನಾನು ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಅಭಿನಂದನೆಗಳು, ಯಾಕೆಂದರೆ ಈ ರೀತಿ ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ಮನಸ್ಸು ಬರೋದೇ ದೊಡ್ಡ ವಿಷಯ. ಆ ಮನಸ್ಸು ಬಂದಾಗ ಅದಕ್ಕೆ ಸಹಯೋಗ ನೀಡಲಿಕ್ಕೆ ಯೂನಿವರ್ಸಿಟಿಯವರು ಎಲ್ಲರೂ ನಿಮಗೆ ಒಂದು ಸಹಕಾರವನ್ನು ನೀಡಿದ್ದಾರೆ. ಈ ಮೂಲಕವಾಗಿ ನೀವು ಕಲಾವಿದರನ್ನು, ಕಲೆಯನ್ನು ಮತ್ತು ಸಮಾಜಕ್ಕೆ ಸೇರಿದಂಥ ಎಷ್ಟೋ ಒಳ್ಳೆ ವಿಷಯಗಳನ್ನು ಬೆಳಗಾವಿ ಜನರಿಗೆ ತಲುಪಿಸ್ತಾ ಇದ್ದೀರಾ. ಬೆಳಗಾವಿ ಜನಗಳು ಇದನ್ನು ಅಷ್ಟು ಇಷ್ಟಪಟ್ಟು ಕೇಳ್ತಾ ಇದ್ದಾರೆ. ನನಗೂ ಭಾಳ ಸಂತೋಷ ಆಗ್ತದೆ ಇವತ್ತು ಇಲ್ಲಿ ನಿಮ್ಮ ಒಂದು ಸ್ಟುಡಿಯೋನಲ್ಲಿ ಕೂತ್ಕೊಂಡು ಮಾತಾಡಲಿಕ್ಕೆ. ಮತ್ತೊಮ್ಮೆ

शुभ उदय प्रीतिय स्नेहितर नमस्कार नमस्कार नमस्कार केळ्ता इद्दीरा वेणु ध्वनि 90.4 FM के एल इगनसु बेळगावी मोट्टमोदल रेडियो केंद्र निम्मोंदिगे नानु मंजुनाथ पै इदु निम्मोंदिगे नावु शुभ शुक्रवार 17ने जुलाई वर्षद 7ने तिंगळु तिंगळिन 17ने दिन ಜುಲೈ 17 2026 ಶುಭ ಶುಕ್ರವಾರದ ನಿಮ್ಮೊಂದಿಗೆ ನಾವು ಹಳೆ ಹೊಸ ಕಾಂಬಿನೇಷನ್ ಎಸ್ ಇವತ್ತು ಕೂಡ ಒಂದು ಹಳೆ ಹೊಸ ಕಾಂಬಿನೇಷನ್ ಇರುತ್ತೆ ನಾಳಿಂದ ಉತ್ತಮ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುತ್ತೇನೆ ನಾನು ಆತ್ಮೀಯ ಸ್ನೇಹಿತರೆ ತಾವೆಲ್ಲರೂ ತಮ್ಮ ಬಹುಮೌಲ್ಯ ಸಮಯ ಕೊಟ್ಟು ನಿಮ್ಮೊಂದಿಗೆ ನಾವು ಹಳೆ ಹೊಸ ಕಾಂಬಿನೇಷನ್ ಕಾರ್ಯಕ್ರಮವನ್ನು ಕೇಳಿ ಎಂಜಾಯ್ ಮಾಡಿ ಕಾರ್ಯಕ್ರಮದ ಮುಂದಿನ ಹಾಡು ನೀನೆ ನೀನೆ ಈ ಚಿತ್ರದ ಟೈಟಲ್ ಗೀತೆ ಸ್ನೇಹಿತರೆ ತದನಂತರ ಹಳೆ ಗೀತೆಗಳು ಇವತ್ತು ಎಸ್ ಪಿ ಬಿ ಹಾಗೂ ಕೆ ಎಸ್ ಚಿತ್ರ ಅವರ ಧ್ವನಿಯಲ್ಲಿ ಬರುತ್ತಾ ಇರುತ್ತೆ ಅಂದರೆ ಎಲ್ಲ ಹಳೆ ಗೀತೆಗಳು ಎಸ್ ಪಿ ಬಿ ಹಾಗೂ ಕೆ ಎಸ್ ಚಿತ್ರ ಅವರ ಧ್ವನಿಯಲ್ಲಿರುತ್ತೆ ಸುತ್ತಮ ಗೀತೆಗಳು ನಿಮಗೋಸ್ಕರ ಕಾಯ್ತಾ ಇದೆ ಕೇಳಿ ಮಜಾ ಮಾಡಿ ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ 90.4 FM KLE ಕನಸು

ಸ್ನೇಹಿತರೆ ಕಾರ್ಯಕ್ರಮದ ಮುಂದಿನ ಗೀತೆ ಅಜಯ್ ವಿಜಯ್ ಚಿತ್ರದ್ದು. ನಾನು ಚೆನ್ನಾಗಿದ್ದೇನೆ ರಾಜೇಶ್ ಅವರೇ, ಜೈ ಶ್ರೀರಾಮ್, ಜೈ ಜಿನೇಂದ್ರ. ನಮ್ಮ ಶೋಭಾ ಡೌಲಿ ಅವರೇ, ಎಸ್ ನಾನು ಚೆನ್ನಾಗಿದ್ದೇನೆ. ಬಿಸಿ ರೊಟ್ಟಿ ಓಕೆ ನನಗೆ. ಆ್ಯಂಡ್ ಚಂದ್ರಕಾಂತ್ ಬಡ್ಗಾವಿ ಅವರೇ, ಎಸ್ ನಾನು ಚೆನ್ನಾಗಿದ್ದೇನೆ. ಸ್ವಲ್ಪ ಮೈಕೈ ನೋವಿದೆ, ಬಟ್ ಎಸ್ ನಿಮಗೋಸ್ಕರ ಉತ್ತಮ ಗೀತೆಗಳ ಲೈನಪ್ ಮಾಡಿಟ್ಟಿದ್ದೇನೆ. ಇವತ್ತಿನ ಕಾರ್ಯಕ್ರಮದ ಹಳೆ ಗೀತೆಗಳು ಎಸ್ ಪಿ ಬಿ ಹಾಗೂ ಕೆ ಎಸ್ ಚಿತ್ರ ಅವರ ಧ್ವನಿಯಲ್ಲಿ ಇರುತ್ತೆ. ಕಾರ್ಯಕ್ರಮದ ಮುಂದಿನ ಗೀತೆ ಬನ್ನಿ ಕೇಳೋಣ, ಗಗನದೇ ತೇಲಿದೆ ಈ ಹಾಡು. ಸ್ನೇಹಿತರೆ, ಉತ್ತಮ ಗೀತೆಗಳು ಇವತ್ತು ಹುಡುಕಾಡಿಟ್ಟಿದ್ದೇನೆ. ದಯವಿಟ್ಟು ತಾವು ತಮ್ಮ ಸಮಯ ಕೊಟ್ಟು ಆರಾಮಸೆ ಕೇಳಿ. ದಿಸ್ ಇಸ್ ನಿಮ್ಮೊಂದಿಗೆ ನಾವು ಶುಭ ಶುಕ್ರವಾರದ ಸ್ಪೆಷಲ್ ಹಳೆ ಹೊಸ ಕಾಂಬಿನೇಷನ್ ಸ್ಪೆಷಲ್ ಕಾರ್ಯಕ್ರಮ.

ಬನ್ನಿ ಆತ್ಮೀಯರೇ, ಕಾರ್ಯಕ್ರಮದ ಮುಂದಿನ ಹಾಡು ಅರ್ಜುನ್ ಚಿತ್ರದ್ದು ಆಗಿದೆ. ರೆಡಿ ಎಸ್ ಪಿ ಬಿ ಕೆ ಎಸ್ ಚಿತ್ರ ಅವರ ಧ್ವನಿಯಲ್ಲಿ ಬರ್ತಾ ಇದೆ. ಆತ್ಮೀಯರೇ, ಇದ್ರಗಿಂತ ಮುಂಚಿನ ಗೀತೆ ಆಗಿದ್ದು ಅರೆರೆ ಶುರುವಾಗಿದೆ. ಹೇಗೆ ಕಾರ್ಯಕ್ರಮ ಉತ್ತಮ ಗೀತೆಗಳು ಪ್ರಸಾರ ಮಾಡ್ತಾ ಇದ್ದೀರಾ ಅಂತ ಪೂಜಾ ಅವರು ಮೆಸೇಜನ್ನು ಮಾಡಿದ್ದಾರೆ.

ಎಸ್, ಧನ್ಯವಾದ ಪೂಜಾ ಅವರೇ. ಕಾರ್ಯಕ್ರಮ ಸೂಪರ್ ಆದ ಗೀತೆ, ಬಹುದಿನದ ನಂತರ ಗೀತೆ ಕೇಳಿದೆ. ಯಾವುದು ಪ್ರಥಮೇಶ್ ಅವರೇ ನನಗೆ ಹೇಳಿ. ಪ್ರಥಮೇಶ್ ಅವರ ತಂದೆ ನನಗೆ ಭಾಳ ಇಷ್ಟವಾಯಿತು ಅಂತ ಹೇಳಿ. ಓ, ಇದ್ರಗಿದ ಮುಂಚಿನ ಹಾಡು ಗಗನದೇ ತೇಲಿದೆ ಆ ಹಾಡು. ಆಲ್ ರೈಟ್, ಚಲೋ ಆಯಿತು, ನಿಮ್ಗೆ ಇಷ್ಟ ಆಯ್ತಲ್ಲ, ಧನ್ಯವಾದ. ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ಹಳೆ ಹೊಸ ಕಾಂಬಿನೇಷನ್ ನಡೆದಿದೆ ಈ ಕಾರ್ಯಕ್ರಮದಲ್ಲಿ. ಇವತ್ತಿನ ದಿನ ಆತ್ಮೀಯ ಸ್ನೇಹಿತರೆ, ಒಂದು ಹಳೆ ಒಂದು ಹೊಸ ಗೀತೆಯನ್ನು ನಾನು ಸಂಗ್ರಹಿಸಿಟ್ಟಿದ್ದೇನೆ. ಅದರಲ್ಲಿ ಹಳೆ ಗೀತೆಗಳು ಎಸ್ ಪಿ ಬಿ ಹಾಗೂ ಕೆ ಎಸ್ ಚಿತ್ರ ಅವರ ಡುವೆಟ್ ಗೀತೆಗಳನ್ನು ಹುಡುಕಾಡಿ ತೊಗೊಂಡು ಬಂದಿದ್ದೇನೆ ನಿಮಗೋಸ್ಕರ. ಆರಾಮ್ಸೆ ಕೇಳಿ, ಎಂಜಾಯ್ ಮಾಡಿ. ವಿಜಯ್ ಕುಮಾರ್ ಬಸ್ಮೆಯವರು ಕೂಡ ಕರೆ ಮಾಡಿದರು, ಹೇಗಿದ್ದೀರಾ ಅಂತ ಕೇಳಿದರು, ಉತ್ತಮ ಗೀತೆ ಅಂತ ಹೇಳಿದರು. ಎಸ್, ಥ್ಯಾಂಕ್ ಯು ಆತ್ಮೀಯರೇ. ಶುಭ ಶುಕ್ರವಾರದ ಸ್ಪೆಷಲ್ ನಿಮ್ಮೊಂದಿಗೆ ನಾವು. ಹಳೆ ಹೊಸ ಕಾಂಬಿನೇಷನ್ ನಡೆದಿದೆ, ಕೇಳಿ ಮಜಾ ಮಾಡಿ. ದಿಸ್ ಇಸ್ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೈನು ಧ್ವನಿ, ಇದು 90.4 FM KLE ಕನಸು. ಹಾಡನ್ನು ಕೇಳಿ ಮಜಾ ಮಾಡಿ.

ದಿಸ್ ಇಸ್ ವೇಣುಧ್ವನಿ 90.4 FM KLE ಕನಸು. ಆತ್ಮೀಯ ಸ್ನೇಹಿತರೆ, ಹಳೆ ಹೊಸ ಕಾಂಬಿನೇಷನ್ ಕಾರ್ಯಕ್ರಮದ ಗೀತೆಗಳು ಬಹಳ ಚೆನ್ನಾಗಿ ಬರ್ತಾ ಇದೆ ಅಂತ ಶ್ರೀಕಾಂತ್ ಅವರು ಕರೆ ಮಾಡಿ ಗೀತೆಗಳಿಗೆ ಧನ್ಯವಾದ ಅಂತ ತಿಳಿಸಿದ್ರು. ಆ ಧನ್ಯವಾದಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಕಾರ್ಯಕ್ರಮದಲ್ಲಿ ಪೂಜಾ ಅವರು ಮೆಸೇಜ್ ಅನ್ನು ಮಾಡಿದರೆ, ಸರ್ ಹಳೆ ಹೊಸ ಕಾಂಬಿನೇಷನ್ ನನಗೂ ಇಷ್ಟ, ನಮ್ಮ ತಂದೆಗೂ ಇಷ್ಟ. ನೋಡಿ ಈ ಒಂದು ಕಾರ್ಯಕ್ರಮದ ಇವತ್ತಿನ ಹಾಡುಗಳು SPBKS ಚಿತ್ರ ಅವ್ರದ್ದು ಬಹಳ ಚೆನ್ನಾಗಿದೆ. ಎಸ್ ಥ್ಯಾಂಕ್ ಯು ಸೋ ಮಚ್ ಪೂಜಾ ಅವರೇ. ಆ್ಯಂಡ್ ನಿಮ್ಮ ಪ್ರೀತಿಯ ತಂದೆಗೂ ಕೂಡ. ಅಶೋಕ್ ಅವರು ವಾಟ್ಸಪ್ ಮೆಸೇಜ್ ಅನ್ನು ಮಾಡಿದ್ದಾರೆ, ಉತ್ತಮ ಗೀತೆಗಳು, ಬಹುದಿನಗಳ ನಂತರ ನಾವು ಕೂಡ ಆ ಹಾಡನ್ನು ಕೇಳಿದ್ವಿ ನನ್ನ ಹೃದಯದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಆತ್ಮೀಯರೇ, ಇವತ್ತಿನ ಹಳೆ ಹೊಸ ಕಾಂಬಿನೇಷನ್ ಕಾರ್ಯಕ್ರಮದ ಹಳೆ ಗೀತೆಗಳು SPB ಹಾಗೂ KS ಚಿತ್ರ ಅವರ ಧ್ವನಿಯಲ್ಲಿ ಕೇಳ್ತಾ ಇದ್ದೀರಾ. ಹಾಗೆ ಆಫ್ಕೋರ್ಸ್ ಹೊಸ ಗೀತೆಗಳು 2020 ತೆರೆಗೊಂಡಿರುವ ಕನ್ನಡ ಚಿತ್ರರಂಗದ ಹೊಸ ಗೀತೆಗಳನ್ನು ಸಂಗ್ರಹಿಸಿ ಇಟ್ಟಿದ್ದೇನೆ, ಅದನ್ನು ನೀವು ಕೇಳ್ತಾ ಇದ್ದೀರಾ, ಎಂಜಾಯ್ ಮಾಡ್ತಾ ಇದ್ದೀರಾ. ವರ್ಷದ 7th ತಿಂಗಳಿನ 17th July 17, 2026 ಶುಭ ಶುಕ್ರವಾರದ ಸ್ಪೆಷಲ್ ನಿಮ್ಮೊಂದಿಗೆ ನಾವು ಹಳೆಯ ಹೊಸ ಕಾಂಬಿನೇಷನ್ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ, ಇದು 90.4 FM KLE ಕನಸು. ಹಾಡನ್ನು ಕೇಳಿ ಮಜಾ ಮಾಡಿ. ಮುಂದಿನ ಹೊಸ ಗೀತೆ ಸಲಗಾ ಚಿತ್ರದ ಸಂಚಿತ್ ಹೆಗಡೆ, ಐಶ್ವರ್ಯ ರಂಗರಾಜನ್ ಅವರ ಧ್ವನಿಯಲ್ಲಿ ಮಳೆಯೇ ಮಳೆಯೇ ಈ ಗೀತೆಯನ್ನು, ತದನಂತರ ಒಂದು ಹಳೆ ಗೀತೆ SPB ಹಾಗೂ KS ಚಿತ್ರ ಅವರ ಧ್ವನಿಯಲ್ಲಿ ಆತ್ಮಬಂಧನ ಅನ್ನೋ ಚಿತ್ರದ್ದು, ಹತ್ತಿರ ಹತ್ತಿರ ನೀ ಅನ್ನೋ ಒಂದು ಹಾಡು. ಸೊ ಸ್ನೇಹಿತರೆ, ಕನ್ನಡ ಚಿತ್ರರಂಗದ ಒಂದು ಹಳೆ ಒಂದು ಹೊಸ ಗೀತೆ. ದಿಸ್ ಇಸ್ ನಿಮ್ಮೊಂದಿಗೆ ನಾವು ಹಳೆ ಹೊಸ ಕಾಂಬಿನೇಷನ್ ಸ್ಪೆಷಲ್ ಕಾರ್ಯಕ್ರಮ.

0: ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್ ಸುಂದರ ಬದುಕಿನ ಹೊಸ ಆರಂಭ. 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರಿ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2 BHK ಅಪಾರ್ಟ್ಮೆಂಟ್ಗಳು, ವಿಶ್ವ ದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ, ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್, 24/7 ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಆಟದ ಮೈದಾನ, ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ CCTV ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು 2-wheeler ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ G5 ಗ್ರೌಂಡ್ ಫ್ಲೋರ್ 9th Cross ಭಾಗ್ಯನಗರ್ ಬೆಳಗಾವಿ. ದೂರವಾಣಿ ಸಂಖ್ಯೆ 08314069685, ಮೊಬೈಲ್ ಸಂಖ್ಯೆ 7760477279. ನಿಮ್ಮ ಕನಸಿನ ಮನೆಯನ್ನು ಹಿಂದೆ ನನಸಾಗಿಸಿಕೊಳ್ಳಿ.
1: ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ಏನು ಧ್ವನಿ, ಇದು 90.4 FM KLE ಕನಸು ಕಾರ್ಯಕ್ರಮದ ಮುಂದಿನ ಗೀತೆ ಬರ್ತಾ ಇದೆ ಶುಭಾ ಪಾಟೀಲ್ ಅವರು. ಸೂಪರ್ ಆದ FM ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಶುಭಾ ಪಾಟೀಲ್ ಅವರೇ. ನೀ ಹಿಂಗ ನೋಡಬೇಡ, ಈ ಗೀತೆ ಒಂದು ಬರ್ತಾ ಇದೆ ಆತ್ಮೀಯ ಸ್ನೇಹ ಸಾರಿ ನನ್ನವಳೆ ನನ್ನವಳೆ ಈ ಗೀತೆ ಬರ್ತಾ ಇದೆ ಆತ್ಮೀಯ ಸ್ನೇಹಿತರೆ ಕಾರ್ಯಕ್ರಮದಲ್ಲಿ ಕೇಳಿ ಮಜಾ ಮಾಡಿ. ದಿಸ್ ಇಸ್ ನಿಮ್ಮೊಂದಿಗೆ ನಾವು ಹಳೆಯ

ಕೇಳ್ತಾ ಇದ್ರ ಏನು ಧ್ವನಿ, ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ಹಳೆ ಹೊಸ ಕಾಂಬಿನೇಷನ್ ಸ್ಪೆಷಲ್ ಕಾರ್ಯಕ್ರಮದ ಬ್ರಹ್ಮಾಸ್ತ್ರ ಅನ್ನೋ ಹಿಂದಿ ಚಿತ್ರ ಕನ್ನಡದಲ್ಲಿಯೂ ಕೂಡ ಡಬ್ಬಿಂಗ್ ಆಗಿತ್ತು. ಅದರದೇ ಹಾಡು ಕೇಸರಿಯ ರಂಗು ಸಂಜಿತ್ ಹೆಗಡೆ ಅವರ ಧ್ವನಿಯಲ್ಲಿ, ಈ ಗೀತೆ ಹಾಗೂ ಸಿದ್ ಸಿದ್ರಾಮ್ ಅವರ ಧ್ವನಿಯಲ್ಲಿ ಕೂಡ. ಶೀತಲ್ ಅವರು ನಿನ್ನೆ ಮೆಸೇಜ್ ಮಾಡಿದ್ದು, ಇವತ್ತು ನೋಡಿದೆ ನಾನು, ಟೇಕ್ ವೆಲ್ ಸುನ್. ಎಸ್ ಡಿಂಪಲ್, ನಿಮ್ಮ ಅಕ್ಕನ ಜನ್ಮದಿನ ಅಂತ ತಿಳಿಸಿದ್ದೀರಾ. ಇವತ್ತಿನ ಈ ಶುಭ ಶುಕ್ರವಾರ ದೇವಿಯ ಆಶೀರ್ವಾದ ಡಿಂಪಲ್ ಅವರ ಮೇಲೆ ಇರಲಿ. 17 ಜುಲೈ 2026 ನೂರಾರು ಕಾಲು ಸುಖಮವಾಗಿ ಬಾಳು. ಹ್ಯಾಪಿ ಹ್ಯಾಪಿ ಬರ್ಡೇ ಡಿಂಪಲ್ ಅವರೇ, ತಮಗೆ ದೇವರು ಒಳ್ಳೇದು ಮಾಡಲಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ಶುಭ ನಾನು ಕೋರ್ತಾ ಇದ್ದೇನೆ. ನಮ್ಮ ವೇಣು ದುನಿಯಾ ಕುಟುಂಬದವರೆಲ್ಲರೂ ನಿಮಗೆ ಬ್ಲೆಸ್ ಮಾಡ್ತಾ ಇದ್ದಾರೆ, ವಿಶ್ ಮಾಡ್ತಾ ಇದ್ದಾರೆ. ಜೀವನದಲ್ಲಿ ತಮ್ಮ ಮುಖದ ಮೇಲಿನ ನಗು, ಮನಸ್ಸಿನಲ್ಲಿರುವ ಮಗು ಜೀವಂತವಾಗಿಟ್ಕೊಳ್ಳಿ. ಆವಾಗ ಮಗು ಹೆಣ್ಣು ನಗು ಎಲ್ಲ ಖುಷಿಯಾಗಿರ್ತೀರ. ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಒಳ್ಳೆ ಒಂದು ಹಾಡು ಬರ್ತಾ ಇದೆ. ನಮ್ಮ ಡಿಂಪಲ್ ಅವ್ರಿಗೋಸ್ಕರ, ಶೀತಲ್ ಅವರು ಆಲ್ ದ ವೇ ಫ್ರಾಮ್ ಬೆಂಗಳೂರು, ಅವರ ಅಕ್ಕನ ಜನ್ಮದಿನಕ್ಕೋಸ್ಕರ ಈ ಹಾಡು ಕೇಳಿ ಮಜಾ ಮಾಡಿ.

ಶೀತಲವರ ಅಕ್ಕ ಡಿಂಪಲ್ ಅವರ ಜನ್ಮದಿನ ಇತ್ತು. ಸೊ ಅವರಿಗೂ ವಿಶ್ ಮಾಡ್ತಾ ಅವರ ಜೀವನದಲ್ಲಿ ಅವರು ಏನು ಎದುರಿಸಿದ್ದಾರೆ ಶೀತಲ್ ಅವರೇ, ದ್ಯಾಟ್ ಈಸ್ ಅ ಕ್ಲಿಯರ್ ಇಂಡಿಕೇಶನ್ ಕಿ ಏನು ಶಾಶ್ವತವಲ್ಲ. ಈಗ ಅವರ ಹೊಸ ಆರಂಭಕ್ಕೆ ಅವರು ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ಒಳ್ಳೆಯದಾಗಲಿ, ಯಾವುದು ಶಾಶ್ವತವಲ್ಲ. ರಾತ್ರಿ ಆದರೆ ಮುಂಜಾನೆ ಆಗುತ್ತೆ, ಮುಂಜಾನೆ ಆದರೆ ಮಧ್ಯಾಹ್ನ, ಮಧ್ಯಾಹ್ನ ಆದರೆ ಸಾಯಂಕಾಲ, ಸಾಯಂಕಾಲ ಆದರೆ ಮತ್ತೆ ರಾತ್ರಿ. ಶಾಶ್ವತ ರಾತ್ರಿ ಇರುವುದಿಲ್ಲ, ಮುಂಜಾನೆ ಇರುವುದಿಲ್ಲ, ಮಧ್ಯಾಹ್ನ ಇರುವುದಿಲ್ಲ, ಸಾಯಂಕಾಲ ಇರುವುದಿಲ್ಲ, ಎಲ್ಲ ಹೋಗ್ತಾ ಇರುತ್ತೆ. ಹಾಗೆ ಜೀವನದಲ್ಲಿ ಕಷ್ಟ, ದುಃಖ, ಸುಖ, ನೋವು ಎಲ್ಲ ಒಂದು ಏನಂತಾರೆ ಕ್ಷಣಿಕ, ಎಲ್ಲ ಪಾಸ್ ಆಗುತ್ತೆ. ಡೋಂಟ್ ವರಿ, ದಿಸ್ ಟೂ ಶಾಲ್ ಪಾಸ್. ಈ ಲೈನನ್ನು ನೆನಪಿಟ್ಕೊಳ್ಳಿ, ದಿಸ್ ಟೂ ಶಾಲ್ ಪಾಸ್. ತೊಗೊಂಡಿರುವ ಶ್ವಾಸನೂ ಬಿಡಬೇಕು, ಈಗಿನ ಕ್ಷಣನೂ ಹೋಗಿರಬೇಕು. ಈಗ ನೋಡ್ರಿ, 11 ಆಯಿತು, 11:10 ಆಯಿತು. ಹಾಂ, ಮುಂಜಾನೆ ನಾನು 10 ಗಂಟೆಗೆ ಪ್ರಾರಂಭ ಮಾಡಿದೆ, 10 ಗಂಟೆ ಶಾಶ್ವತವಿತ್ತ ಇಲ್ಲ. ಇನ್ನೂ ಯಾವತ್ತು ಜುಲೈ 17ರ 10 ಗಂಟೆ ಏನು ಹೋಯ್ತು ನೋಡ್ರಿ ಮುಂಜಾನೆದ್ದು, ಅದು ಇನ್ನು ಯಾವತ್ತು ವಾಪಸ್ ಬರುವುದಿಲ್ಲ. ಸೊ ಏನೂ ಶಾಶ್ವತವಲ್ಲ. ನೀವು ದುಃಖದಲ್ಲಿದ್ದೀರಾ, ಸಮಸ್ಯೆಯಲ್ಲಿದ್ದೀರಾ, ನೋವಲ್ಲಿದ್ದೀರಾ, ಯಾವುದೇ ಸಂದರ್ಭ ಇರಲಿ, ಅದು ಶಾಶ್ವತವಲ್ಲ. ಆರಾಮ್ಸೆ ಎಂಜಾಯ್ ಮಾಡಿ. ಕಾರ್ಯಕ್ರಮದ ಮುಂದಿನ ಗೀತೆ ಕರುಣಾಮಯಿ ನೀನೆ ಅನ್ನೋ ಒಂದು ಹಾಡು, ಡಾಕ್ಟರ್ ಕೃಷ್ಣ ಸ್ನೇಹಿತರೆ. ಇವತ್ತಿನ ಹಳೆ ಗೀತೆಗಳು ಎಸ್ ಪಿ ಬಿ ಕೆ ಎಸ್ ಚಿತ್ರ ಅವ್ರದ್ದು ಸಂಗ್ರಹಿಸಿ ಮಸ್ತ್ ಪೈಕಿ ಏನಂತಾರೆ ಸಂಗ್ರಹಿಸಿ ಇಟ್ಟಿದ್ದೇನೆ, ಅದನ್ನು ನೀವು ಕೇಳ್ತಾ ಇದ್ದೀನ. ಕಾರ್ಯಕ್ರಮದಲ್ಲಿ ಅಕ್ಷತ ಅವರು ಮೆಸೇಜ್ ಮಾಡಿದ್ದಾರೆ, ಸರ್ ತಮ್ಮ ಧ್ವನಿ ಹೇಗಿದೆ, ನಮಗೆ ನೀವು ಖುಷಿಯಾಗಿದ್ದರೆ ನೀವು ಆರಾಮಂದ್ರೆ ನಾವು ಆರಾಮ. ಅಕ್ಷತ ಥ್ಯಾಂಕ್ ಯು ಸೊ ಮಚ್, ನಾನು ಚೆನ್ನಾಗಿದ್ದೇನೆ. ಆ್ಯಂಡ್ ಉತ್ತಮ ಗೀತೆ ಪ್ರಸಾರ ಮಾಡ್ತಾ ಇದ್ದೀರಾ, ಧನ್ಯವಾದ. ಪ್ರಸಾದ್ ಅವರು ಮೆಸೇಜ್ ಮಾಡಿದರೆ, ಸರ್ ಎಷ್ಟು ಚೆನ್ನಾಗಿ ಹೇಳಿದ್ರಿ, ಎಲ್ಲ ಕ್ಷಣಿಕ ಅಂತ ಕೇಳಿದಂಥರ ಆರಾಮ ಅನಿಸುತ್ತೆ ಸರ್, ನಮಗೂ ಸಮಸ್ಯೆ ಇದೆ. ಈ ಸಮಸ್ಯೆ ಇಲ್ಲದಿದ್ದ ಜೀವನ ಯಾರ್ದಿದೆ ಪ್ರಸಾದ್ ಅವರೇ? ನನ್ನ ಜೀವನದಲ್ಲಿಯೂ ನಿಮ್ಮ ಜೀವನದಲ್ಲಿಯೂ ಸಾಮಾನ್ಯವಾದ ಒಂದು ವಿಷಯ ಏನಂದರೆ, ನನಗೂ ನೋವು ಸಮಸ್ಯೆ, ನಿಮಗೂ ನೋವು ಸಮಸ್ಯೆ, ಎಲ್ಲರಿಗೂ ಒಂದು ನೋವು ಸಮಸ್ಯೆ ಇದ್ದೇ ಇರುತ್ತೆ. ಆ ಥರದ ಹೆಸರೇ ಅಲ್ಲ ಜೀವನ. ಎಲ್ಲದರಲ್ಲಿಯೂ ಮುಖದ ಮೇಲೆ ಒಂದು ನಗು ಇಟ್ಕೊಂಡು ರೈಟ್ ಅನ್ನೋದು ಏನಂತೀರಾ? ಸೊ ಕಾರ್ಯಕ್ರಮದಲ್ಲಿ ಮತ್ತೆ ಯಾರು ಮೆಸೇಜ್, ಪ್ರವೀಣ್ ಅವರು, ಸರ್ ಶಾಶ್ವತವಲ್ಲ ಎಷ್ಟು ಚೆನ್ನಾಗಿ ಹೇಳಿದ್ರಿ, ಆ್ಯಂಡ್ ದಿನ ರಾತ್ರಿ ಬಗ್ಗೆ ಒಂದು ಎಕ್ಸಾಂಪಲ್ ಕೊಟ್ರಲ್ಲ, ಇದು ಸತ್ಯ, ನಾವು ಅದನ್ನ ಅರ್ಥ ಮಾಡ್ಕೋಬೇಕು. ಎಸ್ ಪ್ರವೀಣ್ ಅವರೇ, ಅರ್ಥ ಮಾಡ್ಕೊಳ್ರಿ. ಒಳ್ಳೆ ಹಾಡು ನಿಮ್ಮೆಲ್ಲರಿಗೋಸ್ಕರ, ಆ್ಯಂಡ್ ನೀವು ಕೊಟ್ಟ ಬಹುಮೂಲ್ಯ ಸಮಯಕ್ಕೋಸ್ಕರ ಒಳ್ಳೊಳ್ಳೆ ಗೀತೆಗಳು ಲೈಂಡ್ ಅಪ್ ಇವೆ, ಕೇಳಿ ಮಜಾ ಮಾಡಿ. ದಿಸ್ ಇಸ್ ನಿಮ್ಮೊಂದಿಗೆ ನಾವು, ಹಳೆ ಹೊಸ ಕಾಂಬಿನೇಷನ್ ಸ್ಪೆಷಲ್ ಕಾರ್ಯಕ್ರಮ.

ಆತ್ಮೀಯ ಸ್ನೇಹಿತರೆ, ಹಳೆಯ ಹೊಸ ಕಾಂಬಿನೇಷನ್ ಕಾರ್ಯಕ್ರಮದ ಮುಂದಿನ ಗೀತೆ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ. ಈಗ ನೀವು ಕೇಳಿದ್ರೆ ನಮ್ಮ ಕರ್ನಾಟಕದ ರತ್ನ ಪವರ್ ಸ್ಟಾರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ನನ್ನ ಪ್ರೀತಿ ಅಪ್ಪು ಸರ್ ಅಭಿನಯಿಸಿರುವ ನಟ ಸಾರ್ವಭೌಮ ಚಿತ್ರದ್ದು ಹಾಡು ಡಾನ್ಸ್ ವಿತ್ ಅಪ್ಪು ಕಾರ್ಯಕ್ರಮದ ಮುಂದಿನ ಹಾಡು SPB ಹಾಗೂ KS ಚಿತ್ರ ಅವರ ಧ್ವನಿಯಲ್ಲಿ. ಇವತ್ತಿನ ಹಳೆಯ ಹೊಸ ಕಾಂಬಿನೇಷನ್ ಕಾರ್ಯಕ್ರಮ ತುಂಬಾ ಚೆನ್ನಾಗಿದೆ ಅಂತ ನನಗೆ ಪ್ರೀತಿಯವರು ಮೆಸೇಜ್ ಅನ್ನು ಮಾಡಿದ್ದಾರೆ. ಪ್ರೀತಿಯವರ ಪ್ರೀತಿಯಿಂದ ಕೇಳ್ತೀರಾ, ಪ್ರೀತಿಯಿಂದ ನನ್ನ ಕಡೆಯಿಂದ ಧನ್ಯವಾದ. ಹೀಗೆ ಪ್ರೀತಿಯಿಂದ ಇರ್ರಿ ಪ್ರೀತಿಯವರೇ, ಹಾಡನ್ನು ಕೇಳಿ ಮಜಾ ಮಾಡಿ.

ಕಾರ್ಯಕ್ರಮದ ಮುಂದಿನ ಗೀತೆ ತಾಯಿ ತಕ್ಕ ಮಗ ಅಜಯ್ ರಾವ್ ಅಭಿನಯಿಸಿರುವ ಚಿತ್ರದ್ದು. ಸಂಜಿತ್ ಹೆಗಡೆ, ಸಂಗೀತ ರವೀಂದ್ರನಾಥನ್ ಅನ್ನುವ ಆ ಗಾಯಕರು ಆತ್ಮೀಯ ಸ್ನೇಹಿತರೆ. ದಿಸ್ ಇಸ್ ಹೊಸ ಗೀತೆ. ಹೃದಯಕ್ಕೆ ಹೆದರಿಕೆ ಆಶಿಕಾ ರಂಗನಾಥ್ ಅಜಯ್ ರಾವ್ ಅಭಿನಯಿಸಿರುವ ಚಿತ್ರದ ಗೀತೆಯಾಗಿದೆ. ಕಾರ್ಯಕ್ರಮದಲ್ಲಿ ಬನ್ನಿ ಈ ಗೀತೆ ಕೇಳೋಣ. ಆತ್ಮೀಯರೇ, ಇದಾದ ತಕ್ಷಣ ಒಂದು ಹಳೆ ಗೀತೆ ಅದಾಗಿದೆ, ಗಂಡನಿಗೆ ತಕ್ಕ ಹೆಂಡತಿ ಅನ್ನೋ ಚಿತ್ರ, ಹಾಕು ಹೆಜ್ಜೆ ಅನ್ನೋ ಒಂದು ಹಾಡು. ಸೊ ಸ್ನೇಹಿತರೆ, ಸುಮಧುರವಾದ ಗೀತೆಗಳು ಲೈನ್ ಅಪ್ ಇವೆ ಇವತ್ತಿನ ಕಾರ್ಯಕ್ರಮದಲ್ಲಿ. ಕೇಳ್ತಾ ಕೇಳ್ತಾ 11:00 ಆಗಿದೆ, ಇನ್ನೂ ಅರ್ಧ ತಾಸ ಅಂದರೆ ಇಲ್ಲಿಂದ 12 ಮಟ ಉತ್ತಮ ಹಳೆ ಹೊಸ ಕಾಂಬಿನೇಷನ್ ಗೀತೆಗಳನ್ನು ಕೇಳುವಿರಿ, ಹಾಡನ್ನು ಕೇಳಿ ಮಜಾ ಮಾಡಿ.

ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ಬರ್ತಾ ಇದೆ ಸಂಜೀತ್ ಹೆಗಡೆ ಅವರ ಧ್ವನಿಯಲ್ಲಿ ಮರಳಿ ಮನಸ್ಸಾಗಿದೆ. ಜೆಂಟಲ್ಮನ್ ಚಿತ್ರದ ಗೀತೆ ಕಾರ್ಯಕ್ರಮದಲ್ಲಿ ಗೀತೆ ಆದ ತಕ್ಷಣ ಮಂಗಳ ಮನಸ್ಸುಗಳ ಸಂಗಮ. ಆತ್ಮೀಯರೇ, ಎಸ್ ಪಿ ಬಿ ಕೆ ಎಸ್ ಚಿತ್ರ ಅವರ ಧ್ವನಿಯಲ್ಲಿ ಆ ಚಿತ್ರ ಹೊಸ ರಾಗ, ತದನಂತರ ಸೋಲ್ ಆಫ್ ದಿಯಾ ಚಿತ್ರದ್ದು ಟೈಟಲ್ ಸಾಂಗ್ ಸೋಲ್ ಆಫ್ ದಿಯಾ, ಅದಾದ ತಕ್ಷಣ ಪ್ರೇಮಿಸಿದೆ ನಾನು ಹೊಸ ರಾಗ ಚಿತ್ರದ್ದು. ಹೀಗಿದೆ ಗೀತೆಗಳ ಲೈನಪ್ಪು, ಹಳೆ ಹೊಸ ಕಾಂಬಿನೇಷನ್. ಶುಭ ಶುಕ್ರವಾರ, ಬನ್ನಿ ಕೇಳಿ ಎಂಜಾಯ್ ಮಾಡಿ. ನೀವು ಕೇಳ್ತಾ ಇದ್ರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ 90.4 FM KLE ಕನಸು.

0: ಬಹಳ ದಿನ ಆದ್ಮೇಲೆ ಭೇಟಿ ಆದಲ್ಲ.
1: ಹಂಗಲ್ಲ, ಅದೈದ ಕೆಲ್ಸ.
0: ಯಾಕ ಮುಖ ಹೇಳದತ್ತಲ್ಲ?
1: ಹೌದು, ಏನ್ ಹೇಳುದ, ಮದ್ವೆ ಆಗಿ ಇಷ್ಟು ವರ್ಷ ಆತ, ಇನ್ನೂ ಮಕ್ಕಳಾಗಿಲ್ಲ,
2: ಸ್ವಲ್ಪ ಮನ್ಯಾಗ ಕಷ್ಟ ಆಗತೈತಿ.
0: ಇದ ವಿಷಯ ಚಿಂತೆ ಯಾಕೆ ಮಾಡ್ತೀಯವ್ವ? ಬೆಳಗಾವಿಗೆ ಎಲ್ಲಿಗೆ ಹೋಗ? ಅಲ್ಲಿ IVF ಫೆಸಿಲಿಟಿ ಸೆಂಟರ್ ಐತಿ, ಅಲ್ಲಿ ಎಲ್ಲಾ ಬಂಜೆತನ ಸಮಸ್ಯೆಗೂ ಪರಿಹಾರ ಸಿಗ್ತೈತಿ. ಅಲ್ಲಿ ನಿನ್ ಸಮಸ್ಯೆಗೂ ಪರಿಹಾರ ಸಿಗ್ತೈತಿ ನೋಡುವ.
1: ಹಂಗಂತಿ, ಎಂತ ಚಲೋ ಮಾಹಿತಿ ಹೇಳ್ತಿ. ಹಂಗಂದ್ರೆ ಇವತ್ತು ಹೋಗ್ತೀನಿ.
3: KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯ KLE ಫರ್ಟಿಲಿಟಿ ಸೆಂಟರ್ ಬೆಳಗಾವಿ, ಸ್ಟೇಟ್ ಆಫ್ ದಿ ಆರ್ಟ್ IVF ಫೆಸಿಲಿಟಿಯೊಂದಿಗೆ ರಿಪ್ರೊಡಕ್ಟಿವ್ ಮೆಡಿಸಿನ್, ಕ್ಲಿನಿಕಲ್ ಎಂಬ್ರಿಯಾಲಜಿ, ಎಂಡ್ರಿಯಾಲಜಿ, ಎಂಡೋಸ್ಕೋಪಿಗಳಿಗೆ ಎಕ್ಸ್ಕ್ಲೂಸಿವ್ OPD, 3D ಲ್ಯಾಪ್ರೋಸ್ಕೋಪಿ ಹಾಗೂ ಹಿಸ್ಟ್ರೋಸ್ಕೋಪಿ, ಈ ಎಲ್ಲಾ ಸೇವೆಗಳ ಜೊತೆಗೆ ನುರಿತ ತಜ್ಞ ವೈದ್ಯರ ತಂಡ KLE IVF ಸೆಂಟರ್ ಬೆಳಗಾವಿಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ KLE ಫರ್ಟಿಲಿಟಿ ಸೆಂಟರ್ ಬೆಳಗಾವಿ.

ಪಿಡಿ ನಂಬರ್ 97 ಶರಾವತಿ ಸೆಕೆಂಡ್ ಫ್ಲೋರ್ KLE ಡಾಕ್ಟರ್ ಪ್ರಭಾಕರ್ ಗೊರೆ ಆಸ್ಪತ್ರೆ ಹಾಗೂ ವೈದ್ಯಕೀಯ ಸಂಶೋಧನಾ ಕೇಂದ್ರ ನೆಹರು ನಗರ ಬೆಳಗಾವಿ. ದೂರವಾಣಿ ಸಂಖ್ಯೆ 08315551530 ಮತ್ತು 08312473777 ಎಕ್ಸ್ಟೆನ್ಷನ್ 1530.

ಸೋಲ್ ಆಫ್ ದಿ ದಿಯಾ ಚಿತ್ರದ ಗೀತೆಯೊಂದಿಗೆ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ಆತ್ಮೀಯ ಸ್ನೇಹಿತರೆ, ಇವತ್ತಿನ ದಿನ ತಮ್ಮ ಬಹುಮೂಲ್ಯ ಸಮಯ ಕೊಟ್ಟು ಉತ್ತಮ ಗೀತೆಗಳನ್ನು ಕೇಳಿದ್ರೆ ಅದಕ್ಕೆ ಧನ್ಯವಾದ. ಕಾರ್ಯಕ್ರಮದ ನಮ್ಮ ಶೀತಲವರು ಅವರ ಅಕ್ಕನ ಬಗ್ಗೆ ಹೇಳ್ತಾ ಇದ್ದರು. ಅವರು ಡೊನೇಟ್ಸ್ ಫುಡ್ ಸ್ಪೆಷಲ್ ಹೀಗೆ ಇರಬೇಕು ನೋಡಿ, ಗೋಶಾಲದಲ್ಲಿ ಹೋಗಿ ದಾನವನ್ನು ಮಾಡ್ತಾರೆ. ಜನ್ಮದಿನ ಇದ್ದಾಗ ಪಾರ್ಟಿ ಎಲ್ಲ ಮಾಡೋದಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ನಾನು ಭಾಳಷ್ಟು ಜನರನ್ನು ನೋಡಿದ್ದೇನೆ, ಅನ್ನದಾನವನ್ನು ಮಾಡ್ತಾರೆ, ಗೋಶಾಲೆಯಲ್ಲಿ ಹೋಗ್ತಾರೆ. ಉತ್ತಮವಾದ ಒಂದು ಅಭ್ಯಾಸ, ಯುವಕ ಯುವತಿಯರಲ್ಲಿಯೂ ಈ ಬದಲಾವಣೆ ಬರಬೇಕು ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ಆತ್ಮೀಯರೇ, ಕಾರ್ಯಕ್ರಮದ ಕೊನೆ ಗೀತೆಯಾಗಿರುತ್ತೆ ಸೋಲ್ ಆಫ್ ದಿಯಾ, ದಿಯಾ ಚಿತ್ರದ್ದು ಹಾಡು. ಹೀಗೆ ಕೇಳ್ತಾ ಇರಿ ವೇಣು ಧ್ವನಿ, ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ನಮಸ್ಕಾರ.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಮಿಶ್ರ ಮಾಧುರ್ಯ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಪಂಡಿತ್ ಬಸವರಾಜ್ ರಾಜಗುರು ಇವರಿಂದ ಸಂಗೀತ ಕಾರ್ಯಕ್ರಮ.

ನಿಮ್ಮ ಪ್ರೀತಿಯ ಸಂಗೀತ ಕಟ್ಟಿ ಕುಲಕರ್ಣಿ ವೇಣುಧ್ವನಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಅನ್ನೋದಕ್ಕಿಂತ ನಾನು ಬರ್ತಾ ಇದ್ದೀನಿ ವೇಣುಧ್ವನಿ ಕಾರ್ಯಕ್ರಮ ಕೇಳಲಿಕ್ಕೆ. ನೀವು ಎಲ್ಲ ಬರ್ರಿ 90.4 FM ಕೇಳಲಿ ಕನಸು ನಿಮ್ಮ ಬೆಳಗಾವಿಯೊಳಗ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ಬರ್ರಿ, ನಾನು ನಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ನಾನು ಬರ್ಲಿಕ್ಕತ್ತೇನೆ. ಕೇಳಿ ಶಿಕ್ಷಣ ಸಂಸ್ಥೆ ಶಿಕ್ಷಣದೊಳಗ ಅತ್ಯಂತ ಉನ್ನತ ಮಟ್ಟವನ್ನ ಉತ್ಕೃಷ್ಟತೆಯನ್ನ ಮೀರಿ ಅದು ನಿಂತಿದೆ. ಹಾಗಾಗಿ ಅದಕ್ಕೆ ಅಭಿನಂದಿಸ್ತಾ, ಜೊತೆಗೆ ಈ ರೇಡಿಯೋ ಸ್ಟೇಷನ್ ನಿಂದ ಜನರಲ್ಲಿ ಅಡಗಿರ್ತಕ್ಕಂತಹ ಪ್ರತಿಭೆಗಳನ್ನು ಹೊರತರಲಿಕ್ಕೆ ಇದು ಒಂದು ಬಹಳ ದೊಡ್ಡ ಸಾಹಸ, ಬಹಳ ದೊಡ್ಡ ಪ್ರಯತ್ನ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಬರ್ರಿ, ಕೇಳಿಯ ಕನಸಾದಂತಹ ವೀಣು ಧ್ವನಿಯಲ್ಲಿ ನೀವು ನಿಮ್ಮ ಅನುಭವಗಳನ್ನ ಹಂಚಿಕೊಳ್ಳ್ರಿ. ನಾವು ಕೇಳ್ತೀವಿ, ನೀವು ಕೇಳ್ರಿ, ನಾವು ಆನಂದಿಸ್ತೀವಿ, ನೀವು ಆನಂದ ತಗೊಳ್ರಿ ಅಂತ ಹೇಳ್ತಾ ನಿಮಗೆ ಶುಭ ಹಾರೈಸ್ತಾ ಇದ್ದೀನಿ. ಹಾಗೆ 90.4 FM ವೇಣು.

ನಾನು ಶ್ರೀಮತಿ ರಾಣಿ ಸತೀಶ್. ಇತ್ತೀಚೆಗೆ ವೇಣುಧ್ವನಿಯ ಮೂಲಕ ಜನರ ಅನೇಕ ಆಸೆ ಆಕಾಂಕ್ಷೆ ದುಃಖ ದುಮ್ಮಾನಗಳಿಗೆ, ಅದರಲ್ಲೂ ಪ್ರತ್ಯೇಕವಾಗಿ ಬೆಳಗಾವಿ ನಗರಕ್ಕೆ ಸೀಮಿತವಾಗಿ ಕಾರ್ಯಕ್ರಮಗಳನ್ನು ನೀವು ಮಹಿಳೆಯರಿಗಾಗಿ, ಮಕ್ಕಳಿಗಾಗಿ ಮತ್ತು ಸಾಮಾಜಿಕ ಸಮಸ್ಯೆಗಳಿಗಾಗಿ, ಸಾರ್ವಜನಿಕರ ಸಮಸ್ಯೆಗಳಿಗಾಗಿ ಕೇಳಿ ಸಂಸ್ಥೆಯಿಂದ ಹಮ್ಮಿಕೊಂಡಿರತಕ್ಕಂಥ ಹಿನ್ನೆಲೆಯಲ್ಲಿ ನಾನು ಕೇಳಿ ಸಂಸ್ಥೆಯ ಈ FM ರೇಡಿಯೋ ಕಾರ್ಯಕ್ರಮವನ್ನು ಉತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ.

ನಮಸ್ಕಾರ, ನಾನು ತಾರಾ. ಇವತ್ತು ನಿಮ್ಮ ಊರು ಬೆಳಗಾವಿನಲ್ಲಿ ಇದ್ದೀನಿ. ನಿಮ್ಮ ಜೊತೆ ಮಾತಾಡ್ತಿದ್ದೀನಿ ಅಂತಂದ್ರೆ ಅದಕ್ಕೆ ಕೇಳಿ ಸಂಸ್ಥೆಯ ವೇಣು ಧ್ವನಿನೇ ಕಾರಣ. ವೇಣು ನನ್ನ ಯಜಮಾನರು, ಹಾಗೂ ನಿಮ್ಗೆಲ್ರಿಗೂ ಯಜಮಾನರು. ಬಾನುಲಿಯಲ್ಲಿ ಮತ್ತೆ ಮತ್ತೆ ಬರ್ತೇನೆ, ಮತ್ತೆ ಮತ್ತೆ ನಿಮ್ಮನ್ನ ಕಾಡ್ತೇನೆ. ಏನಾದ್ರೂ ಇದ್ರೆ ದಯವಿಟ್ಟು ನನಗೂ ಈ ಧ್ವನಿಯ ಮೂಲಕ ಹೇಳಿ. ಎಲ್ರಿಗೂ ಒಳ್ಳೇದಾಗ್ಲಿ, ಎಲ್ಲರಿಗೂ ಈ ದಿನ ತುಂಬಾ ಸಂತೋಷವಾಗಿರಿ, ಆರೋಗ್ಯವಾಗಿರಿ, ನಗ್ನಗ್ತಾ ಇರಿ. ನಮಸ್ಕಾರ.

0: ಇದುವರೆಗೂ ಪ್ರಸಾರವಾಯಿತು ಮಿಶ್ರ ಮಾಧುರ್ಯ ಕಾರ್ಯಕ್ರಮ. ಇಂದಿನ ಸಂಗೀತ ಕಾರ್ಯಕ್ರಮವನ್ನ ನಡೆಸಿಕೊಟ್ಟವರು ಪಂಡಿತ್ ಬಸವರಾಜ್ ರಾಜಗುರು. ಹೀಗೆ ಕೇಳ್ತಾ ಇರಿ ಇದು ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ. ನಮಸ್ಕಾರ.
1: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
2: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
1: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
2: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
1: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಯಲ್ಲಿ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಗೀತ ಸಂಗಮ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮವನ್ನ ಪ್ರಸ್ತುತಪಡಿಸಲಿದ್ದಾರೆ ಸುಗಮ ಸಂಗೀತ ಕಲಾವಿದೆ

0: ಇದುವರೆಗೂ ಪ್ರಸಾರವಾಯಿತು ಗೀತ ಸಂಗಮ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದವರು ಸುಗಮ ಸಂಗೀತ ಕಲಾವಿದೆ ಬೆಳಗಾವಿಯ ಶ್ರೀಮತಿ ನೇತ್ರಾ ಜೋಶಿಯವರು. ಹಾರ್ಮೋನಿಯಂ ಸಾಥ್ ನೀಡಿದವರು ಯಾದವೇಂದ್ರ ಪೂಜಾರಿ, ತಬಲಾ ಸಾಥ್ ನಿತಿನ್ ಸುತಾರ್. ಹೀಗೆ ಕೇಳ್ತಾ ಇರಿ, ಇದು ಕೇಳಿ ವೇಣುಧ್ವನಿ 90.4 FM. ನಮಸ್ಕಾರ.
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ,
2: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
1: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
2: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
1: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
2: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
2: ಹಿಂದೆ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇನಧ್ವನಿ. ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಕನ್ನಡ ಚಿತ್ರರಂಗದ ಮಧುರವಾದ ಗೀತೆಗಳ ಕಾರ್ಯಕ್ರಮ KLE ಚಿತ್ರಮಾಲಾ ಕಾರ್ಯಕ್ರಮದ ಮೊದಲನೇ ಗೀತೆ.

ನೀವು ಕೇಳ್ತಾ ಇದ್ರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ. ಇದು 90.4 FM ಕೆ ಎಲ್ ಇ ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಕೆ ಎಲ್ ಇ ಚಿತ್ರಮಾಲಾ ಕಾರ್ಯಕ್ರಮದ ಮುಂದಿನ ಗೀತೆ.

0: ಇದುವರೆಗೂ ಕೇಳಿದ್ರಿ ಕನ್ನಡ ಚಿತ್ರರಂಗದ ಮಧುರವಾದ ಗೀತೆಗಳ ಕಾರ್ಯಕ್ರಮ ಕೆ ಎಲ್ ಇ ಚಿತ್ರಮಾಲಾ ಕಾರ್ಯಕ್ರಮ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣು ಧ್ವನಿ, ಇದು 90.4 FM ಕೆ ಎಲ್ ಇ ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.
1: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362. ಮೊಬೈಲ್ ಸಂಖ್ಯೆ 9448998.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ ಎಂಆರ್ಸಿ ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ. ಕ್ಯಾನ್ಸರ್

0: ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ ಮೂಲ ಸೌಲಭ್ಯಗಳು.
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರ ಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು ಎಂಆರ್ಸಿ ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಇಂದೇ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: Seasons change, but your brilliance is timeless. P&G brings you the exclusive change of season offer.
3: Now get an incredible discount of 10,000 rupees per carat on the purchase of stunning diamond jewelry. Also enjoy up to 20% off on making charges of gold jewelry and a flat 20% off on making of silver.
2: Offer valid till 31st July 2026. Hurry, visit to Mr. Purushottam Narayan Gadgil, Seraph and Jewelers today. Terms and conditions apply.

0: Seasons change, but your brilliance is timeless. P&G brings you the exclusive change of season offer.
1: Now get an incredible discount of 10,000 rupees per carat on the purchase of stunning diamond jewelry. Also enjoy up to 20% off on making charges of gold jewelry and a flat 20% off on making of silver.
0: Offer valid till 31st July 2026. Hurry, visit to Mrs. Purushottam Narayan Gadgil, Seraph and Dwellers today. Terms and conditions apply.
2: ಶ್ರವಣದಾನ ನಿಮ್ಮ ಮಗುವಿನ ಬಾಳಲ್ಲಿ ಹೊಸ ಬೆಳಕು. ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ ಹುಟ್ಟಿನಿಂದಲೇ ಕೇಳದ ಮಕ್ಕಳಿಗಾಗಿ ಒಂದು ಅದ್ಭುತ ಅವಕಾಶವನ್ನು ತಂದಿದೆ. ಉಚಿತ ಕಾಕ್ಲಿಯರ್ ಇಂಪ್ಲಾಂಟ್ ಶಸ್ತ್ರಚಿಕಿತ್ಸೆ ಯೋಜನೆ ಉತ್ತರ ಕರ್ನಾಟಕದಲ್ಲಿ ಈ ಯೋಜನೆಯಡಿ ಮಾನ್ಯತೆ ಪಡೆದ ಮೊದಲ ಖಾಸಗಿ ಆಸ್ಪತ್ರೆ. ಈಗಾಗಲೇ 35ಕ್ಕೂ ಹೆಚ್ಚು ಮಕ್ಕಳು ಇದರ ಪ್ರಯೋಜನ ಪಡೆದಿದ್ದಾರೆ. ಕೇಳುವ ಶಕ್ತಿ ಕೊರತೆ ನಿಮ್ಮ ಮಗುವಿನ ಭವಿಷ್ಯಕ್ಕೆ ಅಡ್ಡಿಯಾಗದಿರಲಿ. ನಮ್ಮ ತಜ್ಞ ವೈದ್ಯರ ತಂಡ ನಿಮ್ಮ ಮಗುವು ಕೇಳುವಂತೆ, ಮಾತನಾಡುವಂತೆ ಮತ್ತು ಬೆಳೆಯುವಂತೆ ಮಾಡಲು ಸದಾ ಸಿದ್ಧ. ಅರ್ಹತೆಗಳು: ಮಗುವಿನ ವಯಸ್ಸು 3 ವರ್ಷಕ್ಕಿಂತ ಕಡಿಮೆ ಇರಬೇಕು, ತೀವ್ರವಾದ ಶ್ರವಣ ದೋಷ ಇರಬೇಕು, ಶ್ರವಣ ಸಾಧನಗಳಿಂದ ಯಾವುದೇ ಪ್ರಯೋಜನವಾಗದಿದ್ದಾಗ ಶಸ್ತ್ರಚಿಕಿತ್ಸೆಗೆ ಮಗು ದೈಹಿಕ

ಆಗಿ ಸದೃಢವಾಗಿರಬೇಕು. ಲಾಭಗಳು: ಮಗುವಿಗೆ ಕೇಳುವ ಶಕ್ತಿ ಮರಳಿ ಸಿಗುತ್ತದೆ. ಮಾತು ಮತ್ತು ಭಾಷೆಯ ಬೆಳವಣಿಗೆ ಸುಲಭವಾಗುತ್ತದೆ. ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಮಗು ಮುನ್ನಡೆಯಲು ಸಹಕಾರಿ. ಮಗುವಿನ ಭವಿಷ್ಯಕ್ಕೆ ಹೊಸ ದಾರಿ ತೆರೆಯುತ್ತದೆ. ಈ ಸುವರ್ಣ ಅವಕಾಶದ ಸದುಪಯೋಗ ಪಡೆದುಕೊಳ್ಳಿ. ಉಚಿತ ತಪಾಸಣೆಗಾಗಿ ಹಿಂದೆ ನೋಂದಾಯಿಸಿ KLE ಡಾಕ್ಟರ್ ಪ್ರಭಾಕರ್ ಕುರಿ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ. ENT OPD ಸಂಖ್ಯೆ 16.

0: ಶ್ರವಣದಾನ ನಿಮ್ಮ ಮಗುವಿನ ಬಾಳಲ್ಲಿ ಹೊಸ ಬೆಳಕು. ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ ಹುಟ್ಟಿನಿಂದಲೇ ಕೇಳದ ಮಕ್ಕಳಿಗಾಗಿ ಒಂದು ಅದ್ಭುತ ಅವಕಾಶವನ್ನು ತಂದಿದೆ. ಉಚಿತ ಕಾಕ್ಲಿಯರ್ ಇಂಪ್ಲಾಂಟ್ ಶಸ್ತ್ರಚಿಕಿತ್ಸೆ ಯೋಜನೆ ಉತ್ತರ ಕರ್ನಾಟಕದಲ್ಲಿ ಈ ಯೋಜನೆಯಡಿ ಮಾನ್ಯತೆ ಪಡೆದ ಮೊದಲ ಖಾಸಗಿ ಆಸ್ಪತ್ರೆ. ಈಗಾಗಲೇ 35 ಹೆಚ್ಚು ಮಕ್ಕಳು ಇದರ ಪ್ರಯೋಜನ ಪಡೆದಿದ್ದಾರೆ. ಕೇಳುವ ಶಕ್ತಿ ಕೊರತೆ ನಿಮ್ಮ ಮಗುವಿನ ಭವಿಷ್ಯಕ್ಕೆ ಅಡ್ಡಿಯಾಗದಿರಲಿ. ನಮ್ಮ ತಜ್ಞ ವೈದ್ಯರ ತಂಡ ನಿಮ್ಮ ಮಗುವು ಕೇಳುವಂತೆ, ಮಾತನಾಡುವಂತೆ ಮತ್ತು ಬೆಳೆಯುವಂತೆ ಮಾಡಲು ಸದಾ ಸಿದ್ಧ. ಅರ್ಹತೆಗಳು: ಮಗುವಿನ ವಯಸ್ಸು 3 ಕಡಿಮೆ ಇರಬೇಕು, ತೀವ್ರವಾದ ಶ್ರವಣ ದೋಷ ಇರಬೇಕು, ಶ್ರವಣ ಸಾಧನಗಳಿಂದ ಯಾವುದೇ ಪ್ರಯೋಜನವಾಗದಿದ್ದಾಗ ಶಸ್ತ್ರಚಿಕಿತ್ಸೆಗೆ ಮಗು ದೈಹಿಕವಾಗಿ ಸದೃಢವಾಗಿರಬೇಕು. ಲಾಭಗಳು: ಮಗುವಿಗೆ ಕೇಳುವ ಶಕ್ತಿ ಮರಳಿ ಸಿಗುತ್ತದೆ, ಮಾತು ಮತ್ತು ಭಾಷೆಯ ಬೆಳವಣಿಗೆ ಸುಲಭವಾಗುತ್ತದೆ, ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಮಗು ಮುನ್ನಡೆಯಲು ಸಹಕಾರಿ, ಮಗುವಿನ ಭವಿಷ್ಯಕ್ಕೆ ಹೊಸ ದಾರಿ ತೆರೆಯುತ್ತದೆ. ಈ ಸುವರ್ಣ ಅವಕಾಶದ ಸದುಪಯೋಗ ಪಡೆದುಕೊಳ್ಳಿ. ಉಚಿತ ತಪಾಸಣೆಗಾಗಿ ಇಂದೇ ನೋಂದಾಯಿಸಿ KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ. ENT OPD ಸಂಖ್ಯೆ 16.
1: केलीस डॉक्टर प्रभाकर कोरे हॉस्पिटल कडून केली फर्टिलिटी सेंटर सुरू झाले आहे. अत्याधुनिक IVF सुविधांसोबत सुसज्ज सेंटर OPD साठी तयार आहे. केली फर्टिलिटी सेंटर मध्ये आधुनिक प्रजनन सेवा देत आहोत, ज्यामध्ये समाविष्ट आहे प्रजनन औषध, क्लिनिकल एम्ब्रॉलॉजी, एंड्रोलॉजी आणि एंडोस्कोपी साठी विशेष OPD, 3D लॅप्रोस्कोपी आणि हिस्ट्रोस्कोपी सारख्या अत्याधुनिक एंडोस्कोपी सेवा सुद्धा, समर्पित फेटल मेडिसिन युनिट ज्यामध्ये एक इन हाऊस पूर्ण वेळ सल्लागार असणार आहे, तज्ञ डॉक्टरांची टीम असेल. आम्ही आमच्या रुग्णांना सर्वोत्तम काळजी प्रदान करण्यासाठी तत्पर आहोत. आमचा पत्ता: केली फर्टिलिटी सेंटर, OPD नंबर 97, शरावती, सेकंड फ्लोर, केलीस डॉक्टर प्रभाकर कोरे हॉस्पिटल आणि MRC. फोन नंबर 08312551530 आणि 247377, एक्सटेन्शन 1530.

ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448148153 ಹಾಗೂ 8123871607.

0: Seasons change, but your brilliance is timeless. P&G brings you the exclusive change of season offer.
1: Now get an incredible discount of 10,000 rupees per carat on the purchase of stunning diamond jewelry. Also enjoy up to 20% off on making charges of gold jewelry and a flat 20% off on making of silver.
0: Offer valid till 31st July 2026. Hurry, visit to Messrs. Purushottam Narayan Gadgil, Seraph and Dwellers today. Terms and conditions apply.
2: ಏನ್ ರೂಪಕ್ಕ ಬಹಳ ದಿನ ಆದ್ಮೇಲೆ ಭೇಟಿಯಾದಲ್ಲ?
3: ಹಂಗಲ್ಲ, ಅದೈದ ಕೆಲ್ಸ.
2: ಯಾಕ ಮುಖ ಹೇಳದತ್ತಲ್ಲ?
3: ಹೌದು, ಏನ್ ಹೇಳುದ, ಮದ್ವೆ ಆಗಿ ಇಷ್ಟು ವರ್ಷ ಆತ, ಇನ್ನೂ ಮಕ್ಕಳಾಗಿಲ್ಲ.
2: ಸ್ವಲ್ಪ ಮನ್ಯಾಗ ಕಷ್ಟ ಆಗತೈತಿ. ಇದ ವಿಷಯ ಚಿಂತೆ ಯಾಕೆ ಮಾಡ್ತೀಯವ? ಬೆಳಗಾವಿ ಕೇಲಿಗೆ ಹೋಗ, ಅಲ್ಲಿ IVF ಫೆಸಿಲಿಟಿ ಸೆಂಟರ್ ಐತಿ. ಅಲ್ಲಿ ಎಲ್ಲಾ ಬಂಜೆತನ ಸಮಸ್ಯೆಗೂ ಪರಿಹಾರ ಸಿಗ್ತೈತಿ. ಅಲ್ಲಿ ನಿನ್ ಸಮಸ್ಯೆಗೂ ಪರಿಹಾರ ಸಿಗ್ತೈತಿ ನೋಡುವ.
3: ಹಂಗಂತಿ, ಎಂತ ಚಲೋ ಮಾಹಿತಿ ಹೇಳ್ತಿ. ಹಂಗಂದ್ರೆ ಇವತ್ತು ಹೋಗ್ತೀನಿ.
4: KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯ KLE ಫರ್ಟಿಲಿಟಿ ಸೆಂಟರ್ ಬೆಳಗಾವಿ, ಸ್ಟೇಟ್ ಆಫ್ ದಿ ಆರ್ಟ್ IVF ಫೆಸಿಲಿಟಿಯೊಂದಿಗೆ ರಿಪ್ರೊಡಕ್ಟಿವ್ ಮೆಡಿಸಿನ್, ಕ್ಲಿನಿಕಲ್ ಎಂಬ್ರಿಯಾಲಜಿ, ಎಂಡ್ರಿಯಾಲಜಿ, ಎಂಡೋಸ್ಕೋಪಿಗಳಿಗೆ ಎಕ್ಸ್ಕ್ಲೂಸಿವ್ OPD, 3D ಲ್ಯಾಪ್ರೋಸ್ಕೋಪಿ ಹಾಗೂ ಹಿಸ್ಟ್ರೋಸ್ಕೋಪಿ, ಈ ಎಲ್ಲಾ ಸೇವೆಗಳ ಜೊತೆಗೆ ನುರಿತ ತಜ್ಞ ವೈದ್ಯರ ತಂಡ KLE IVF ಸೆಂಟರ್ ಬೆಳಗಾವಿಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ KLE ಫರ್ಟಿಲಿಟಿ ಸೆಂಟರ್ ಬೆಳಗಾವಿ, OPD ನಂಬರ್ 97, ಶರಾವತಿ, ಸೆಕೆಂಡ್ ಫ್ಲೋರ್, KLE ಡಾಕ್ಟರ್ ಪ್ರಭಾಕರ್ ಗೋರೆ ಆಸ್ಪತ್ರೆ ಹಾಗೂ ವೈದ್ಯಕೀಯ ಸಂಶೋಧನಾ ಕೇಂದ್ರ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831255530 ಮತ್ತು 0831247377, ಎಕ್ಸ್ಟೆನ್ಷನ್ 1530.

0: केएलई विश्वनाथ कत्ती दंत महाविद्यालय बेळगावी येते. जन्मलेल्या मुलांपासून ते वयोवृद्धांपर्यंत दातांची ट्रीटमेंट, ज्यामध्ये दातांची स्वच्छता, दात काढणे आणि बसवणे, वाकडे दात सरळ रेषेत करणे, चिरलेले ओठ, अपघातामुळे डोकं, मान, चेहरा आणि तोंडाशी संबंधित सर्जिकल ट्रीटमेंट, डोळे, नाक आणि कान यांची कृत्रिम प्लेसमेंट, तोंडाच्या कर्करोगावरती उपचार, तसेच दातांचा पिवळेपणा दूर करणे आणि बरेच काही. या सर्व सुविधांचा लाभ घेण्यासाठी भेट द्या केएलई विश्वनाथ कत्ती दंत महाविद्यालय, केएलई युनिव्हर्सिटी कॅम्पस, नेहरू नगर, बेळगावी. आमचा फोन नंबर 08312470362 आणि 9448998331.
1: ಶ್ರವಣದಾನ ನಿಮ್ಮ ಮಗುವಿನ ಬಾಳಲ್ಲಿ ಹೊಸ ಬೆಳಕು. ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ ಹುಟ್ಟಿನಿಂದಲೇ ಕೇಳದ ಮಕ್ಕಳಿಗಾಗಿ ಒಂದು ಅದ್ಭುತ ಅವಕಾಶವನ್ನು ತಂದಿದೆ. ಉಚಿತ ಕಾಕ್ಲಿಯರ್ ಇಂಪ್ಲಾಂಟ್ ಶಸ್ತ್ರಚಿಕಿತ್ಸೆ ಯೋಜನೆ ಉತ್ತರ ಕರ್ನಾಟಕದಲ್ಲಿ ಈ ಯೋಜನೆಯಡಿ ಮಾನ್ಯತೆ ಪಡೆದ ಮೊದಲ ಖಾಸಗಿ ಆಸ್ಪತ್ರೆ. ಈಗಾಗಲೇ 35ಕ್ಕೂ ಹೆಚ್ಚು ಮಕ್ಕಳು ಇದರ ಪ್ರಯೋಜನ ಪಡೆದಿದ್ದಾರೆ. ಕೇಳುವ ಶಕ್ತಿ ಕೊರತೆ ನಿಮ್ಮ ಮಗುವಿನ ಭವಿಷ್ಯಕ್ಕೆ ಅಡ್ಡಿಯಾಗದಿರಲಿ. ನಮ್ಮ ತಜ್ಞ ವೈದ್ಯರ ತಂಡ ನಿಮ್ಮ ಮಗುವು ಕೇಳುವಂತೆ, ಮಾತನಾಡುವಂತೆ ಮತ್ತು ಬೆಳೆಯುವಂತೆ ಮಾಡಲು ಸದಾ ಸಿದ್ಧ. ಅರ್ಹತೆಗಳು: ಮಗುವಿನ ವಯಸ್ಸು 3 ವರ್ಷಕ್ಕಿಂತ ಕಡಿಮೆ ಇರಬೇಕು, ತೀವ್ರವಾದ ಶ್ರವಣ ದೋಷ ಇರಬೇಕು, ಶ್ರವಣ ಸಾಧನಗಳಿಂದ ಯಾವುದೇ ಪ್ರಯೋಜನವಾಗದಿದ್ದಾಗ ಶಸ್ತ್ರಚಿಕಿತ್ಸೆಗೆ ಮಗು ದೈಹಿಕವಾಗಿ ಸದೃಢವಾಗಿರಬೇಕು. ಲಾಭಗಳು: ಮಗುವಿಗೆ ಕೇಳುವ ಶಕ್ತಿ ಮರಳಿ ಸಿಗುತ್ತದೆ, ಮಾತು ಮತ್ತು ಭಾಷೆಯ ಬೆಳವಣಿಗೆ ಸುಲಭವಾಗುತ್ತದೆ, ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಮಗು ಮುನ್ನಡೆಯಲು ಸಹಕಾರಿ, ಮಗುವಿನ ಭವಿಷ್ಯಕ್ಕೆ ಹೊಸ ದಾರಿ ತೆರೆಯುತ್ತದೆ. ಈ ಸುವರ್ಣ ಅವಕಾಶದ ಸದುಪಯೋಗ ಪಡೆದುಕೊಳ್ಳಿ. ಉಚಿತ ತಪಾಸಣೆಗಾಗಿ ಹಿಂದೆ ನೋಂದಾಯಿಸಿ ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ. ENT OPD ಸಂಖ್ಯೆ 16.

0: ನಮಸ್ಕಾರ ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ಮನೋಧ್ವನಿ 90.4 FM. ಮೊಗ್ಗಿನ ಮನಸ್ಸು ಮಾನಸಿಕ ಆರೋಗ್ಯ ಜಾಗೃತಿ ಸರಣಿ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಕಂಡುಬರುವಂತಹ ನಡವಳಿಕೆಯ ಅಸ್ವಸ್ಥತೆ ಕಾಂಡಕ್ಟ್ ಡಿಸಾರ್ಡರ್ ಬಗ್ಗೆ ಮಾಹಿತಿಯನ್ನ ಹಂಚಿಕೊಳ್ಳೋದಕ್ಕೆ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಅಶ್ವಿನಿ ಪದ್ಮಶಾಲಿ, ಸಹಾಯಕ ಪ್ರಾಧ್ಯಾಪಕರು, ಮನೋರೋಗ ವಿಭಾಗ, ಕೆಎಲ್ಇ ಶತಮಾನೋತ್ಸವ ಚಾರಿಟಬಲ್ ಆಸ್ಪತ್ರೆ, ಯಳ್ಳೂರು, ಬೆಳಗಾವಿ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ
0: ಮೇಡಮ್. ಈಗ ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಂಡುಬರುವಂತಹ ಈ ಒಂದು ಮಕ್ಕಳ ನಡವಳಿಕೆಯ ಅಸ್ವಸ್ಥತೆ ಅಂದ್ರೇನು ಮೇಡಮ್?
1: ಈಗ ಮಕ್ಕಳಲ್ಲಿ ಕಂಡುಬರುವಂತಹ ಈ ಕಾಂಡಕ್ಟ್ ಡಿಸಾರ್ಡರ್ ಅಥವಾ ನಡವಳಿಕೆಯ ಅಸ್ವಸ್ಥತೆ ಅಂತ ಏನ್ ಹೇಳ್ತೀವಿ, ಇದು ಒಂದು ಗಂಭೀರ ಸ್ವರೂಪದ ಮಾನಸಿಕ ಆರೋಗ್ಯ ಅಸ್ವಸ್ಥತೆ. ಸೊ ಈ ಅಸ್ವಸ್ಥತೆಯನ್ನ ನಾವು ನೋಡ್ಬೇಕಿದ್ರೆ ಇಲ್ಲಿ ನಮ್ಗೆ ಹೆಚ್ಚಾಗಿ ಏನ್ ಗಮನಕ್ಕೆ ಬರುತ್ತೆ ಅಂತ ಹೇಳಿದ್ರೆ, ಒಂದು ಮಗುವಿನ ನಡವಳಿಕೆ ಅಥವಾ ಒಂದು ಮಗುವಿನ ಭಾವನೆಗಳನ್ನ ಕನ್ಸಿಡರ್ ಮಾಡಕ್ ಹೋದ್ರೆ ಆ ಮಗುಗೆ ಅಲ್ಲಿ ಒಂದು ಸಮಸ್ಯೆ ಅಥವಾ ತೊಡಕು ಉಂಟಾಗ್ತಾ ಇರುತ್ತೆ ಅಂತ ಹೇಳ್ತೀವಿ. ಸೊ ಇದರಿಂದಾಗಿ ಏನಾಗುತ್ತೆ, ಆ ಮಗು ಹೆಚ್ಚಾಗಿ ಬೇರೆಯವರನ್ನ ಒಂಥರ ಕಡೆಗಣಿಸುವ ಸ್ವಭಾವ ಇರಬಹುದು, ಇದೆಲ್ಲ ಎದ್ದು ಕಾಣುತ್ತೆ. ಹಾಗೆ ಈ ಮಕ್ಕಳು ನಾವು ಗಮನಿಸಿದಾಗ ಒಂದು ನಿಯಮಗಳನ್ನ ಸರಿಯಾಗಿ ಅನುಕರಣೆ ಅನ್ನೋದನ್ನ ಮಾಡೋದಿಲ್ಲ, ಹಾಗೆ ಸಾಮಾಜಿಕವಾಗಿ ಒಂದು ಸ್ವೀಕಾರಾರ್ಹ ರೀತಿ ಅಂತ ಏನ್ ಹೇಳ್ತೀವಿ ಆ ತರ ಆ ಮಕ್ಕಳು ವರ್ತಿಸೋದಿಲ್ಲ, ಇದ್ದಕ್ಕಿದ್ದಂತೆ ಸಿಟ್ ಮಾಡೋದಿರ್ಬೋದು ಅಥವಾ ಕೆಲವೊಮ್ಮೆ ದೈಹಿಕ ಹಿಂಸೆಗೆ ಇಳಿಯೋದಿರಬಹುದು, ಇದು ಕೂಡ ನಾವು ಗಮನಿಸ್ತೀವಿ. ಕೆಲವೊಮ್ಮೆ ಸಣ್ಣ ವಯಸ್ಸಿನಲ್ಲೇ ಇದೇ ಮಕ್ಕಳು ನಾವು ಗಮನಿಸ್ಲಿಕ್ಕೆ ಹೋದಾಗ ಪೇರೆಂಟ್ಸ್ ಏನ್ ಹೇಳ್ತಾರೆ, ಸಣ್ಣ ವಯಸ್ಸಿನಲ್ಲಿ ಇವರಿಗೆ ಓಡಿಡಿ ಅಂದ್ರೆ ಒಪೋಸಿಷನಲ್ ಡಿಫೈನ್ ಡಿಸಾರ್ಡರ್ ಅಥವಾ ವಿರೋಧಾತ್ಮಕ ಪ್ರತಿಭಟನಾತ್ಮಕ ಏನ್ ಕಾಯಿಲೆಯ ಅಸ್ವಸ್ಥತೆ ಏನಿರುತ್ತೆ ಆ ತರ ಲಕ್ಷಣಗಳು ಇದ್ವು ಮೇಡಮ್ ಅಂತ ಹೇಳ್ತಾರೆ. ಆದ್ರೆ ಈ ಮಕ್ಕಳು ನಾವು ಸಹಜವಾಗಿ ಗಮನಿಸ್ಲಿಕ್ಕೆ ಹೋದ್ರೆ ಆಸ್ಪತ್ರೆಗೆ ಬರಬೇಕಿದ್ರೆ ಸಮಸ್ಯೆ ಅನ್ನೋದು ಏನಿದೆ ಅದು ಸ್ವಲ್ಪ ತೀವ್ರತೆ ಜಾಸ್ತಿ ಆದ್ಮೇಲೆನೆ ಹೆಚ್ಚಾಗಿ ಬರ್ತಾರೆ. ಅಂದ್ರೆ ಮೇ ಬಿ ಒಂದು 16-18 ವಯಸ್ಸು ಈ ತರ ವಯಸ್ಸಿಗೆ ಬಂದಾಗ ಆ ಸಮಸ್ಯೆ ಅನ್ನೋದು ಆ ಪೇರೆಂಟ್ಸ್ಗೆ ಅಥವಾ ಅವ್ರು ಎಲ್ಲಿ ಸಮಸ್ಯೆ ಅನ್ನೋದು ಮಾಡ್ತಾ ಇರ್ತಾರೆ ಅಲ್ಲಿ ಅದು ಕಂಟ್ರೋಲ್ ಅನ್ನೋದು ಆಗ್ತಾ ಇಲ್ಲದೆ ಇದ್ದಾಗ ಆಸ್ಪತ್ರೆಗೆ ಬರುವಂತ ಸಂದರ್ಭಗಳು ಹೆಚ್ಚು.
0: ಮೇಡಮ್, ಸಾಮಾನ್ಯವಾಗಿ ಯಾವ ಈ ಒಂದು ನಡವಳಿಕೆ ಅಸ್ವಸ್ಥತೆ ಅನ್ನೋದಕ್ಕೆ ಲಕ್ಷಣಗಳು ಇಂಥದ್ದೇ ಲಕ್ಷಣ ಅಂತ ಮಗುವಿನಲ್ಲಿ ಏನಾದ್ರು ಕಂಡು ಬರುತ್ತಾ?
1: ಈಗ ಸಹಜವಾಗಿ ನಾವು ಗಮನಿಸೋದಾದ್ರೆ ಈ ಕಾಂಡಕ್ಟ್ ಡಿಸಾರ್ಡರ್ ಅಥವಾ ನಡವಳಿಕೆ ಅಸ್ವಸ್ಥತೆಯಲ್ಲಿ 4 ತರಹದ ನಡವಳಿಕೆಗಳನ್ನ ತಂದೆ ತಾಯಿಯರು ಹೆಚ್ಚಾಗಿ ಗಮನಿಸಬೇಕು ಅಂತ ಹೇಳ್ತೀವಿ. ಫಸ್ಟ್ ಒನ್ ಏನಪ್ಪಾ ಅಂತ ಹೇಳಿದ್ರೆ ಎಗ್ರೆಸಿವ್ ಕಾಂಡಕ್ಟ್, ಅಂದ್ರೆ ದೈಹಿಕ ಹಿಂಸೆ ಅನ್ನೋದು ಹೆಚ್ಚಾಗಿ ಮಾಡ್ತಾ ಇರ್ತಾರೆ. ಅದು ಪ್ರಾಣಿಗಳ ಮೇಲೆ ಇರಬಹುದು ಅಥವಾ ಮನೆಯವ್ರ ಮೇಲೆ ಇರಬಹುದು ಅಥವಾ ಕೆಲವೊಮ್ಮೆ ತನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ ಇರಬಹುದು ಅಥವಾ ತನ್ನಕ್ಕಿಂತ ವಯಸ್ಸಿನಲ್ಲಿ ಸಣ್ಣ ಮಕ್ಕಳ ಮೇಲೆ ಇರಬಹುದು. ಹೆಚ್ಚಾಗಿ ದೈಹಿಕ ಹಿಂಸೆ ಅನ್ನೋದೇ ಹೆಚ್ಚಾಗಿ ಎದ್ದು ಕಾಣ್ತಾ ಇರುತ್ತೆ. ಅಥವಾ ಕೆಲವೊಮ್ಮೆ ಈ ಮಕ್ಕಳು ಹೆಚ್ಚಾಗಿ ಇನ್ನೊಬ್ಬರನ್ನ ಬೆದರಿಸೋದು ಅಥವಾ ಸ್ಕೂಲ್ ಅಲ್ಲಿ ನಾವು ಗಮನಿಸ್ತೀವಿ ಕೆಲವೊಮ್ಮೆ ಬುಲಿಂಗ್ ಅಂತ ಹೇಳ್ತೀವಿ, ಫಾರ್ಮ್ ಆಫ್ ರಾಗಿಂಗ್ ಬಿಹೇವಿಯರ್ ತರ ಇರುತ್ತೆ. ಅಥವಾ ಕೆಲವೊಮ್ಮೆ ಬೇಕಂತಾನೆ ಹಾಗೆ ಸಾಧಿಸ್ಕೊಂಡು ದ್ವೇಷದಿಂದ ಫೈಟಿಂಗ್ ಅನ್ನೋದನ್ನ ಮಾಡೋದು, ಬೇರೆಯವರಿಗೆ ಫಿಸಿಕಲಿ ಅಂದ್ರೆ ಏನೋ ದೈಹಿಕವಾಗಿ ಹಿಂಸೆ ಅನ್ನೋದನ್ನ ಕೊಡೋದು, ಇಲ್ಲ ಒಂದು ರೋಡ್ ಅಲ್ಲಿ ಏನಾದ್ರೂ ಪ್ರಾಣಿ ಹೋಗ್ತಾ ಇದೆ ಅಂತ ಅನ್ಕೊಳ್ಳಿ, ಆ ಪ್ರಾಣಿ ತನ್ನಷ್ಟಕ್ಕೆ ಹೋಗ್ತಾ ಇದ್ರು ಕೂಡ ಬೇಕಂತಾನೆ ಆ ಪ್ರಾಣಿಗೆ ಒಂದು ಕಲ್ಲೆಸೆಯೋದು ಅಥವಾ ಆ ಪ್ರಾಣಿಗೆ ಹೋಗಿ ಹಿಂಸೆ ಕೊಡೋದು. ಕೆಲವೊಮ್ಮೆ ಸಣ್ಣ ವಯಸ್ಸಿನಲ್ಲೇ ಆಯುಧಗಳನ್ನ ಬಳಸೋದು ನಾವು ನೋಡ್ತೀವಿ, ಕೆಲವೊಮ್ಮೆ ಎಲ್ಲೋ ಒಂದ್ ಮಗು ಚಾಕು ಏನೋ ಹಿಡ್ಕೊಂಡು ಸ್ಕೂಲ್ ಬ್ಯಾಗ್ ಅಲ್ಲಿ ಹಿಡ್ಕೊಂಡು ಹೋಗ್ಬಿಡ್ತು, ಇಂಥದ್ದೆಲ್ಲ ಕೆಲವೊಮ್ಮೆ ಕೇಳ್ತೀವಿ. ಸೊ ಈ ತರ ಬಿಹೇವಿಯರ್ ಇರ್ಬೋದು. ಇದನ್ನ ಹೊರತುಪಡಿಸಿ ಕೆಲವೊಮ್ಮೆ ಸಣ್ಣ ವಯಸ್ಸಿನಲ್ಲೇ ಈ ಮಕ್ಕಳು ಏನಿರ್ತಾರೆ ಲೈಂಗಿಕ ಚಟುವಟಿಕೆಗಳಿಗೆ ಇಳಿಯೋದಿರ್ಬಹುದು ಅಥವಾ ಅತ್ಯಾಚಾರ ಅಥವಾ ಇನ್ನೊಬ್ಬರಿಗೆ ಕಿರುಕುಳ ಕೊಡೋದು ಇಂತ ಒಂದು ಸಮಸ್ಯೆಗಳನ್ನ ತೋರ್ಪಡಿಸಬಹುದು ಅಂತ ಹೇಳ್ತೀವಿ. ಸೊ ಇದು ಮೊದಲನೇ ಶೈಲಿ, ಇದನ್ನ ಅಗ್ರೆಸಿವ್ ಕಾಂಡಕ್ಟ್ ಅಂತ ಹೇಳ್ತೀವಿ. ಎರಡನೇದೇನು ಅಂತ ಹೇಳಿದ್ರೆ ಡಿಸ್ಟ್ರಕ್ಟಿವ್ ಕಾಂಡಕ್ಟ್. ಇದರಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಪದೇ ಪದೇ ಏನಾದ್ರೂ ಒಂದು ವಿನಾಶಕಾರಿ ನಡವಳಿಕೆ ತೋರಿಸೋದು, ಉದ್ದೇಶಪೂರ್ವಕವಾಗಿ ಇನ್ನೊಬ್ಬರದ್ದೇನಾದ್ರೂ ಆಸ್ತಿ ನಾಶ ಮಾಡೋದಿರ್ಬೋದು ಅಥವಾ ಕೆಲವೊಮ್ಮೆ ಹೋಗಿ ಬೆಂಕಿ ಹಚ್ಚಿಬಿಡೋದಿರ್ಬೋದು. ಅಂದ್ರೆ ಅವ್ರಿಗೆ ಗೊತ್ತಿದೆ ನಾನು ಇದು ಏನ್ ಮಾಡ್ತಾ ಇದ್ದೀನಿ ಇದು ತಪ್ಪಿದೆ ಅಂತ ಗೊತ್ತಿರುತ್ತೆ, ಆದ್ರೂ ಕೂಡ ಬೇಕಂತಾನೆ ಇನ್ನೊಬ್ಬರದ್ದು ಏನಾದ್ರೂ ಒಂದು ವಸ್ತುಗಳು ಏನಿರ್ತವೆ ಅದಕ್ಕೆ ಹಾನಿ ಮಾಡೋದು. ಸೊ ಇದು ಎರಡನೇ ಫಾರ್ಮ್ ಆಫ್ ಕಾಂಡಕ್ಟ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಮೂರನೇದು ಡಿಸೀಟ್ಫುಲ್ನೆಸ್ ಅಥವಾ ವಂಚನೆ. ಅಂದ್ರೆ ಈ ಮಕ್ಕಳು ಹೆಚ್ಚಾಗಿ ಏನ್ ಗಮನಿಸ್ತೀವಿ, ಒಂದು ಸುಳ್ಳುಗಳನ್ನ ಜಾಸ್ತಿ ಹೇಳ್ತಾರೆ, ಇನ್ನೊಂದು ನಯವಂಚಕತನದಿಂದ ತಮ್ಮ ಕೆಲಸಗಳು ಏನಾಗಬೇಕು ಅದನ್ನ ಆಗೋ ತರ ಮಾಡ್ಕೋತಾರೆ, ಇದನ್ನ ಗಮನಿಸ್ತೀವಿ. ಅಥವಾ ಸಣ್ಣ ಸಣ್ಣ ವಯಸ್ಸಿನಲ್ಲೇ ಈ ಮಕ್ಕಳು ಕಳ್ಳತನ ಕಿಳಿಯೋದು, ಅಂಗಡಿಯಲ್ಲಿ ಕಳ್ಳತನ ಮಾಡಿರೋದಿರಬಹುದು ಅಥವಾ ಬೇರೆ ಏನಾದ್ರೂ ಅಪರಾಧ ಕೆಲಸ ಮಾಡಿರೋದು ಗಮನಕ್ಕೆ ಬರುತ್ತೆ. ಇನ್ನು ನಾಲ್ಕನೇ ಏನು ಸಬ್ ಟೈಪ್ ಅಂತ ಹೇಳ್ತೀವಿ, ಇಲ್ಲಿ ಹೆಚ್ಚಾಗಿ ವಯೊಲೇಷನ್ ಆಫ್ ದ ರೂಲ್ಸ್ ಆರ್ ಏಜ್ ಅಪ್ರೋಪ್ರಿಯೇಟ್ ನಾರ್ಮ್ಸ್. ಅಂದ್ರೆ ಈಗ ಒಂದು ಮಗು ಅಂತ ಹೇಳಿದ್ಮೇಲೆ ತಂದೆ ತಾಯಿಯರು ಓಕೆ ನಿನ್ ಸಂಜೆ ಒಂದು ಅಟ್ಲೀಸ್ಟ್ 6-7 ಒಳಗಡೆ ಮನೆಗೆ ಬರಬೇಕು ಅಂತ ನಾವು ಏನಾದ್ರೂ ಒಂದು ಲಿಮಿಟ್ ಹಾಕಿತ್ತು ಅಂತ ಹೇಳಿದ್ರೆ ಆ ಮಗು ಅದನ್ನ ಫಾಲೋ ಮಾಡುತ್ತೆ. ಬಟ್ ಈ ಮಕ್ಕಳಲ್ಲಿ ಹೆಚ್ಚಾಗಿ ಏನ್ ಗಮನಿಸ್ತೀವಿ ಅಂತ ಹೇಳಿದ್ರೆ ಅವರು ನಿಯಮಗಳನ್ನ ಉಲ್ಲಂಘನೆ ಮಾಡ್ತಾರೆ. ಬೇಕಂತಾನೆ ಈಗ ತಂದೆ ತಾಯಿಯರು ಎಷ್ಟು ಹೊತ್ತಿಗೆ ಮನೆಗೆ ಬರಬೇಕು ಅಂತ ಹೇಳಿದ್ರೆ ಬರದೇ ಹೋಗೋದಿರ್ಬೋದು, ಅಥವಾ ಈಗ ಶಾಲೆಗೆ ಹೋಗ್ತೀನಿ ಅಂತ ಹೇಳೋದಿರ್ಬೋದು, ಅಥವಾ ಶಾಲೆಗೆ ಹೋಗದೆ ಗೈರು ಹಾಜರಾಗಿ ಬೇರೆ ಎಲ್ಲೋ ಸ್ಥಳಕ್ಕೆ ಹೋಗೋದಿರ್ಬೋದು, ಅಥವಾ ಕೆಲವೊಮ್ಮೆ ಮನೆ ಬಿಟ್ಟು ಓಡ್ ಹೋಗೋದಿರ್ಬೋದು. ಸೊ ಇಂಥದ್ದು ಅಂದ್ರೆ ಒಂದು ಏಜ್ ಅಪ್ರೋಪ್ರಿಯೇಟ್ ನಾರ್ಮ್ಸ್ ಅನ್ನೋದೇನಿರುತ್ತೆ ಆ ಕೆಲಸಗಳನ್ನ ಮಾಡದೆ ಅದನ್ನ ಬೇಕಂತಾನೆ ಮುರಿಯೋದು, ಹಾಗೂ ಕೆಲವೊಮ್ಮೆ ಕಾನೂನು ವಿರೋಧಿ ಚಟುವಟಿಕೆಗಳಲ್ಲಿ ಇನ್ವಾಲ್ವ್ ಆಗೋದು. ಸೊ ಈ ತರ ಸಮಸ್ಯೆಗಳು ಎಲ್ಲಿಯಾದ್ರೂ ಮಗುವಿನಲ್ಲಿ ಕಂಡು ಬಂದಿದೆ ಅಂತ ಹೇಳಿದ್ರೆ ಮಗುಗೆ ಕಾಂಡಕ್ಟ್ ಡಿಸಾರ್ಡರ್ ಅಥವಾ ನಡವಳಿಕೆ ಅಸ್ವಸ್ಥತೆ ಲಕ್ಷಣಗಳು ಇದಾವೆ ಅಂತ ಹೇಳ್ತೀವಿ.
0: ಮೇಡಮ್, ಈಗ ತಾವ್ ಹೇಳ್ತಾ ಇದ್ರಿ ಮಗುವಿಗೆ ಇದ್ರ ಬಗ್ಗೆ ತಿಳುವಳಿಕೆ ಇದ್ರೂ ಸಹ ಇಂತಹ ತಪ್ಪುಗಳನ್ನ ಪದೇ ಪದೇ ಮಾಡುತ್ತಾ ಹೋಗುತ್ತೆ ಅಂತ, ಏನ್ ಕಾರಣ ಇರಬಹುದು ಮೇಡಮ್ ಈ ಒಂದು ನಡವಳಿಕೆಯ ಅಸ್ವಸ್ಥತೆಗೆ?
1: ಈಗ ಹೆಚ್ಚಾಗಿ ನಾವು ಕಾರಣಗಳನ್ನ ಹುಡುಕ್ಬೇಕಿದ್ರೆ ನಾವು ಏನನ್ನ ಗಮನಿಸ್ತೀವಿ ಅಂತ ಹೇಳಿದ್ರೆ, ಸಣ್ಣ ವಯಸ್ಸಿನಲ್ಲಿ ಎಲ್ಲಿಯಾದ್ರೂ ಆ ಮಗುವಿನ ಮೇಲೆ ಒಂದು ದೈಹಿಕ ಇರ್ಬೋದು ಅಥವಾ ಲೈಂಗಿಕ ದೌರ್ಜನ್ಯ ಏನಾದ್ರೂ ನಡೆದಿತ್ತು, ಅಥವಾ ಹಿರಿಯರು ಯಾರಿದ್ದಾರೆ ಅವರು ಮನೆಯಲ್ಲಿ ಆ ಮಗುವಿನ ಮೇಲೆ ಒಂದು ಸರಿಯಾಗಿ ಅಂದ್ರೆ ಲಕ್ಷ್ಯ ಅನ್ನೋದನ್ನ ಕೊಟ್ಟಿಲ್ಲ, ಮಗುವಿಗೆ ನಿರ್ಲಕ್ಷ್ಯ ಉಂಟಾಗಿತ್ತು ಅಂತ ಅನ್ಕೊಳ್ಳಿ, ಇಲ್ಲ ಕೆಲವೊಮ್ಮೆ ಸರಿಯಾಗಿ ಹಿರಿಯರು ಆ ಮನೆಯಲ್ಲಿ ಮಗುಗೆ ಮಾರ್ಗದರ್ಶನ ಅನ್ನೋದನ್ನ ಕೊಟ್ಟಿಲ್ಲ, ಎಲ್ಲರೂ ತಮ್ಮದೇ ಏನೋ ಕೆಲಸದಲ್ಲಿ ಬ್ಯುಸಿಯಾಗಿ ಆ ಮಗು ತಪ್ಪು ಹಾದಿ ಹಿಡಿಯುವಂತ ಸಂದರ್ಭ ಬಂದಿದೆ ಅಂತ ಹೇಳಿದ್ರೆ, ಇಲ್ಲ ತಂದೆ ತಾಯಿಯರು ಮಕ್ಕಳನ್ನ ಯಾವ ತರ ಒಂದು ಬೆಳೆಸ್ತಾ ಹೋಗ್ತಾರೆ, ಅಲ್ಲಿ ತಂದೆ ತಾಯಿಯರಿಗೆ ಒಂದು ಕೌಶಲ್ಯಗಳು ಇಲ್ಲ ಅಂತ ಹೇಳಿದ್ರೆ, ಅಂದ್ರೆ ತಂದೆ ತಾಯಿಯರು ಯಾವಾಗ್ಲೂ ಒಂದು ಮಗುವಿನ ಮೇಲೆ ಹೊಡಿ ಬಡಿ ಪನಿಷ್ಮೆಂಟ್ ಅನ್ನೋದನ್ನೇ ಜಾಸ್ತಿ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಕೆಲವೊಮ್ಮೆ ಮಗುಗೆ ಅದರಿಂದ ಒಂಥರ ಆಘಾತ ಆದಂತಹ ಹಾಗೆ ಆಗಿ ಮಗು ಕೆಲವೊಮ್ಮೆ ದೊಡ್ಡದಾಗ್ತಾ ಹೋಗ್ತಿದ್ದ ಹಾಗೆ ಈ ತರ ನಡವಳಿಕೆ ಸಮಸ್ಯೆಗಳು ಬರಬಹುದು ಅಂತ ಹೇಳ್ತೀವಿ. ಇನ್ನೊಂದು, ತಂದೆ ತಾಯಿಯಲ್ಲಿ ಎಲ್ಲಿಯಾದ್ರೂ ದೀರ್ಘಕಾಲೀನ ಮಾನಸಿಕ ಅಸ್ವಸ್ಥತೆ ಇತ್ತು ಅಂತ ಹೇಳಿದ್ರೆ, ಆವಾಗ ಮಗುಗೆ ಅದು ಅನುವಂಶೀಯವಾಗಿ ಕೂಡ ಕೆಲವೊಮ್ಮೆ ಮಗುಗೆ ಈ ತರ ನಡವಳಿಕೆಯ ಸಮಸ್ಯೆಗಳು ಬರುವಂತಹ ಸಾಧ್ಯತೆಗಳು ಇರ್ತವೆ. ಮತ್ತೊಂದು ನಾವೇನ್ ಹೇಳ್ತೀವಿ, ಈಗ ಒಂದು ಮನೆ ಅನ್ನೋದಿದ್ದಾಗ ಅಲ್ಲಿ ಒಂದು ಫಾದರ್ ಫಿಗರ್ ಅಂದ್ರೆ ಅಪ್ಪ ಅನ್ನೋ ಅಂತ ವ್ಯಕ್ತಿ ಯಾವಾಗ್ಲೂ ಒಂಥರ ಏನು ಅಥಾರಿಟಿ ಫಿಗರ್ ಆಗಿರ್ಬೇಕು. ಸೊ ಅಪ್ಪ ಅನ್ನೋ ಮನುಷ್ಯ ಒಂದು ಮೇಲ್ವಿಚಾರಕವಾಗಿ ಕೆಲಸ ಮಾಡ್ತಾ ಇದ್ದಾಗ ಆ ಮಗುಗೆ ಓಕೆ ಯಾರೋ ಒಬ್ರು ಇದಾರೆ, ಇವ್ರು ಹಿರಿಯರಿದ್ದಾರೆ, ಇವ್ರು ಹೇಳಿದ್ದನ್ನ ನಾವು ಕೇಳ್ಕೊಂಡಿರ್ಬೇಕು ಅನ್ನೋದಿರುತ್ತೆ. ಆದ್ರೆ ಆ ಮನುಷ್ಯನೇ ಎಲ್ಲಿಯಾದ್ರೂ ದಾರಿ ತಪ್ಪಿ ಆ ಮನುಷ್ಯ ಸರಿಯಾಗಿ ನಡವಳಿಕೆ ಅನ್ನೋದನ್ನ ತೋರಿಸ್ತಾ ಇರಲಿಲ್ಲ ಅಂತಾದ್ರೆ ಕೆಲವೊಮ್ಮೆ ಮಕ್ಕಳಲ್ಲೂ ಕೂಡ ನಡವಳಿಕೆ ಅಸ್ವಸ್ಥತೆ ಅನ್ನೋದು ಬರಬಹುದು. ಸೊ ಇದೆಲ್ಲ ಬಿಟ್ಟು ಕೆಲವೊಮ್ಮೆ ನಾವೇನ್ ಗಮನಿಸ್ತೀವಿ, ಕೆಲವೊಮ್ಮೆ ಸಣ್ಣ ವಯಸ್ಸಿನಲ್ಲಿ ಎಲ್ಲಿಯಾದ್ರೂ ಮಗುಗೆ ಮೆದುಳಿಗೆ ಏನಾದ್ರೂ ಪೆಟ್ಟಾಗಿತ್ತು, ಹಾನಿಯಾಗಿತ್ತು, ಹೆಡ್ ಇಂಜುರಿ ಇರ್ಬೋದು, ಅಥವಾ ಕೆಲವೊಮ್ಮೆ ಏನಾದ್ರೂ ಇನ್ಫೆಕ್ಷನ್ಸ್ ಗಳಾಗಿ ಮಗುಗೆ ಸಣ್ಣ ವಯಸ್ಸಿನಲ್ಲೇ ಅದು ಮೆದುಳಿಗೆ ಸ್ಪ್ರೆಡ್ ಆಗಿ ಪದೇ ಪದೇ ಫಿಟ್ಸ್ ಬರುವಂತ ಕಾಯಿಲೆಗಳೇನಾದ್ರೂ ಇತ್ತು ಅಂತ ಹೇಳಿದ್ರು ಕೂಡ ಅದು ಬರ್ತಾ ಬರ್ತಾ ಮಗುವಲ್ಲಿ ನಡವಳಿಕೆಯಲ್ಲಿ ಅಸ್ವಸ್ಥತೆ ಅನ್ನೋದನ್ನ ಉಂಟು ಮಾಡಬಹುದು ಅಂತ ಹೇಳ್ತೀವಿ.
0: ಯಾವ ರೀತಿಯ ಮಕ್ಕಳು ಈ ಒಂದು ನಡವಳಿಕೆಯ ಅಸ್ವಸ್ಥತೆಗೆ ಒಳಗಾಗುವಂತಹ ಒಂದು ಅಪಾಯದಲ್ಲಿರ್ತಾರೆ ಅಂತ?
1: ಈಗ ನಡವಳಿಕೆ ಅಸ್ವಸ್ಥತೆ ಅಂತ ಹೇಳಿ ನಾವು ಗಮನಿಸಿದಾಗ ಹೆಚ್ಚಾಗಿ ಹುಡುಗರು ಹುಡುಗಿಯರಕ್ಕಿಂತ ಹೆಚ್ಚಾಗಿ ಈ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ. ಅದರಲ್ಲೂ ಕೂಡ ಯಾವ ಮನೆಯಲ್ಲಿ ನಾವು ಏನ್ ಗಮನಿಸ್ತೀವಿ, ಒಂಥರ ಅನನುಕೂಲತೆ ಇದೆ ಅಥವಾ ಕೆಲವೊಮ್ಮೆ ಆ ಮನೆಯೇ ಅಸ್ತವ್ಯಸ್ತ ಇದೆ, ಅಂದ್ರೆ ತಂದೆ ತಾಯಿಯರು ಕೂಡ ಕೆಲವೊಮ್ಮೆ ದಾರಿ ತಪ್ಪಿರುವಂತ ಸಂದರ್ಭಗಳಿರಬಹುದು, ಅಥವಾ ಕೆಲವೊಮ್ಮೆ ತಂದೆ ತಾಯಿಯರು ಇಬ್ರು ಕೂಡ ಸಬ್ಸ್ಟೆನ್ಸ್ ಅಬ್ಯೂಸ್ ಅಂದ್ರೆ ಮಾದಕ ದ್ರವ್ಯ ವ್ಯಸನ ಮಾಡ್ತಾ ಇರೋರಿರಬಹುದು, ಇಂತ ಒಂದು ವಾತಾವರಣದಲ್ಲಿ ಬೆಳೆಯುವಂತ ಮಕ್ಕಳಲ್ಲಿ ಕೆಲವೊಮ್ಮೆ ಈ ತರ ನಡವಳಿಕೆ ಅಸ್ವಸ್ಥತೆ ಅನ್ನೋದು ಬರಬಹುದು. ಆಗ ಅಂದ್ರೆ ಸಣ್ಣ ವಯಸ್ಸಲ್ಲಿ ಮಗುಗೆ ಏನಾದ್ರೂ ಒಂದು ಆಘಾತ, ನಾವು ಆಲ್ರೆಡಿ ಹೇಳಿದ ಹಾಗೆ ಮಗುಗೆ ಯಾರು ಲೈಂಗಿಕ ದೌರ್ಜನ್ಯ ಮಾಡಿದ್ರು ಅಂತ ಅನ್ಕೊಳ್ಳಿ, ಅದು ಕೆಲವೊಮ್ಮೆ ಮನೆಯ ಸಂಬಂಧಿಕರೇ ಯಾರೋ ಆಗಿರ್ತಾರೆ, ಅದನ್ನ ಮಗುಗೆ ಹೊರಗಡೆ ಹೇಳಕ್ಕೂ ಆಗಲ್ಲ, ಮಗುಗೆ ಅನುಭವಿಸಕ್ಕೂ ಆಗಲ್ಲ. ಸೊ ಅದು ಮಗು ಒಳಗಡೆನೆ ಕೊರಗ್ತಾ ಇರುತ್ತೆ. ಕೆಲವೊಮ್ಮೆ ಈ ಸಮಸ್ಯೆಯಿಂದ ನಾನು ಹೊರಗಡೆ ಬರಬೇಕು, ನನ್ನನ್ನ ನಾನು ಕಾಪಾಡ್ಕೊಳ್ಬೇಕು ಅಂತ ಹೇಳಿದ್ರೆ ನಾನು ಯಾವುದೋ ಒಂದು ರೀತಿ ರೆಬೆಲಿಯಸ್ ಆಟಿಟ್ಯೂಡ್ ಅನ್ನೋದನ್ನ ತೋರಿಸಿ ಅಥವಾ ನನ್ನ ನಡವಳಿಕೆ ಅನ್ನೋದನ್ನ ನಾನು ಬದಲಾಯಿಸಿಕೊಂಡ್ರೆ ಎಲ್ಲಿಯಾದ್ರೂ ನನ್ನನ್ನು ನಾನು ಕಾಪಾಡ್ಕೊಳ್ಬಹುದು ಏನೋ ಅನ್ನುವಂತ ಒಂದು ವಿಚಾರ ಮಗು ತಲೆಗೆ ಬಂದಾಗ ಕೆಲವೊಮ್ಮೆ ನಡವಳಿಕೆ ಅಸ್ವಸ್ಥತೆಗಳು ಮುಂದೆ ಪ್ರಕಟವಾಗುವಂತ ಸಾಧ್ಯತೆಗಳಿರ್ತವೆ. ಇದನ್ನ ಬಿಟ್ಟು ಕೆಲವೊಮ್ಮೆ ನ್ಯೂರೋ ಡೆವಲಪ್ಮೆಂಟಲ್ ಡಿಸಾರ್ಡರ್ಸ್ ಅಂದ್ರೆ ಅತಿ ಸಣ್ಣ ವಯಸ್ಸಿನಲ್ಲಿ ಮಗುವಿಗೆ ಮೆದುಳಿಗೆ ಸಂಬಂಧಪಟ್ಟ ಹಾಗೆ ಬೆಳವಣಿಗೆ ಕಾಯಿಲೆಗಳಿದ್ದಾಗ ADHD ಕಾಯಿಲೆ ಇರ್ಬೋದು ಅಥವಾ ಕೆಲವೊಮ್ಮೆ ಕಲಿಕಾ ನ್ಯೂನ್ಯತೆ ಇರ್ಬೋದು, ಇದೆಲ್ಲ ಸಮಸ್ಯೆಗಳಿದ್ದಂತ ಮಕ್ಕಳಿಗೂ ಕೂಡ ಮುಂದೆ ಅವರಿಗೊಂದು ಸ್ಕೂಲಲ್ಲಿ ಚೆನ್ನಾಗಿ ಒಂದು ಓದಕ್ಕಾಗ್ತಾ ಇಲ್ಲ, ಕೆಲವೊಮ್ಮೆ ಸ್ಕೂಲ್ ಬಿಡಿಸಿ ಮನೆಯಲ್ಲೇ ಇರುವಂತ ಪರಿಸ್ಥಿತಿ ಬಂತು, ಅವರಿಗೆ ಓದು ವಿದ್ಯಾಭ್ಯಾಸದಲ್ಲಿ ಮುಂದೆ ಹೋಗಕ್ಕಾಗಿಲ್ಲ, ಆ ಸಂದರ್ಭದಲ್ಲಿ ಮಗುವಿನಲ್ಲಿ ಕೆಲವೊಮ್ಮೆ ನಡವಳಿಕೆ ಅಸ್ವಸ್ಥತೆಗಳು ಬರಬಹುದು ಅಂತ ಹೇಳ್ತೀವಿ. ಇದನ್ನ ಹೊರತಾಗಿ ಈಗ ಹದಿಹರೆಯದ ವಯಸ್ಸಿನಲ್ಲಿ ಎಲ್ಲಿಯಾದ್ರೂ ಮಕ್ಕಳು ಬೇಗನೆ ಮಾದಕ ದ್ರವ್ಯ ವ್ಯಸನ ಏನಾದ್ರೂ ಮಾಡಕ್ಕೆ ಪ್ರಯತ್ನ ಮಾಡಿದ್ದಾರೆ, ಅವ್ರ ಫ್ರೆಂಡ್ ಸರ್ಕಲ್ ಸರಿ ಇರಲಿಲ್ಲ ಅಂತ ಹೇಳಿದ್ರೆ ಕೆಲವೊಮ್ಮೆ ನಡವಳಿಕೆ ಅಸ್ವಸ್ಥತೆಗಳು ಆ ಮಕ್ಕಳಲ್ಲಿ ಉದ್ಭವ ಆಗಬಹುದು.
0: ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಮೊಗ್ಗಿನ ಮನಸ್ಸು ಮಾನಸಿಕ ಆರೋಗ್ಯ ಜಾಗೃತಿ ಸರಣಿ ಕಾರ್ಯಕ್ರಮವನ್ನ ನಿಮ್ಮ ಕೇಳಿ ವೇಣುಧ್ವನಿಯಲ್ಲಿ. ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಅಶ್ವಿನಿ ಪದ್ಮಶಾಲಿ, ಸಹಾಯಕ ಪ್ರಾಧ್ಯಾಪಕರು, ಮನೋರೋಗ ವಿಭಾಗ, ಕೆಎಲ್ಇ ಶತಮಾನೋತ್ಸವ ಚಾರಿಟಬಲ್ ಆಸ್ಪತ್ರೆ, ಯಳ್ಳೂರು, ಬೆಳಗಾವಿ. ಇವರು ಮಕ್ಕಳಲ್ಲಿ ಕಂಡುಬರುವಂತಹ ನಡವಳಿಕೆಯ ಅಸ್ವಸ್ಥತೆಯ ಬಗ್ಗೆ, ಕಾಂಡಕ್ಟ್ ಡಿಸಾರ್ಡರ್ ಬಗ್ಗೆ ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ದಾರೆ. ಮೇಡಮ್, ಇನ್ನು ಈ ಒಂದು ನಡವಳಿಕೆಯ ಅಸ್ವಸ್ಥತೆಯನ್ನ ಹೇಗೆ ಒಂದು ನಿರ್ಣಯಿಸಲಾಗುತ್ತೆ ಅಂತ, ಇದೇ ಒಂದು ನಡವಳಿಕೆಯ ಅಸ್ವಸ್ಥತೆ ಬಂದಿದೆ ಮಗುಗೆ ಅಂತ?
1: ಈಗ ಹೆಚ್ಚಾಗಿ ನಾವು ಒಂದು ಮಗುನ ತಂದೆ ತಾಯಿಯರು ಯಾರಾದ್ರೂ ಕರ್ಕೊಂಡು ಬಂದ್ರು ಅಂತ ಹೇಳಿದ್ರೆ ಅವರದ್ದು ಫಸ್ಟಿಗೆ ನಾವು ಮೌಲ್ಯಮಾಪನ ಅನ್ನೋದನ್ನ ಮಾಡ್ತೀವಿ, ಅಂದ್ರೆ ಹಿಸ್ಟ್ರಿ ಟೇಕ್ ಬ್ರೇಕಿಂಗ್ ಇರ್ಬೋದು, ಮಗು ಯಾವ ವಾತಾವರಣದಲ್ಲಿ ಬೆಳೀತಾ ಇದೆ, ಈ ಮಗುವಿನಲ್ಲಿ ಈ ಥರ ಸಮಸ್ಯೆ ಯಾಕೆ ಸ್ಟಾರ್ಟ್ ಆಯಿತು, ಹೆಂಗೆ ಸ್ಟಾರ್ಟ್ ಆಯಿತು, ಮಗುಗೆ ಇದಕ್ಕಿಂತ ಮುಂಚೆ ಬೇರೆ ಏನಾದರೂ ಆಘಾತ ಆಗಿತ್ತಾ, ಸೊ ಯಾಕೆ ಈ ಒಂದು ಪರಿಸ್ಥಿತಿಗೆ ಮಗು ಬಂದಿದೆ ಅನ್ನೋದನ್ನು ಎಲ್ಲ ಮಗುವಿನ ಜೊತೆ ಇರ್ಬೋದು, ಕೇರ್ ಗಿವರ್ಸ್ ಪೇರೆಂಟ್ಸ್ ಇರ್ಬೋದು, ಅವ್ರ ಜೊತೆ ಎಲ್ಲ ಕೂತು ಚರ್ಚೆ ಮಾಡ್ತೀವಿ. ಹೆಚ್ಚಾಗಿ ಯಾವುದೇ ಒಂದು ರಕ್ತ ಪರೀಕ್ಷೆಯಿಂದ ನಾವು ಈ ಕಾಯಿಲೆ ಇದೆ ಅನ್ನೋದನ್ನು ನಿರ್ಧಾರ ಮಾಡೋದಕ್ಕೆ ಬರೋದಿಲ್ಲ. ಆದರೆ ನಿಖರವಾದ ಒಂದು ರೋಗ ನಿರ್ಣಯ ಮಾಡಲಿಕ್ಕೆ ಕೆಲವೊಮ್ಮೆ ಈ ರೋಗಿಯಲ್ಲಿ ಅಂದರೆ ಈ ಮಗುವಿನಲ್ಲಿ ಬೇರೆ ಏನಾದರೂ ಕಾಯಿಲೆಗಳು ಇದೆಯಾ ಇಲ್ವಾ ಅನ್ನೋದನ್ನು ಕೆಲವೊಮ್ಮೆ ರೂಲ್ ಔಟ್ ಮಾಡಬೇಕಾಗುತ್ತೆ. ಅಂದರೆ ಈ ಮಗುವಿನಲ್ಲಿ ಎಲ್ಲಿಯಾದರೂ ADHD ಕಾಯಿಲೆ ಇದೆಯಾ, ಅಥವಾ ಈ ಕಾಂಡಕ್ಟ್ ಡಿಸಾರ್ಡರ್ ಅನ್ನೋದು ಬರೋದಕ್ಕಿಂತ ಮುಂಚಿತವಾಗಿ ಮಗುಗೆ ಎಲ್ಲಿಯಾದರೂ ಒಪೋಸಿಷನಲ್ ಡಿಫೈನ್ ಡಿಸಾರ್ಡರ್ ಅಂದರೆ ವಿರೋಧಾತ್ಮಕ ಪ್ರತಿಭಟನಾತ್ಮಕ ಏನಾದರೂ ಅಸ್ವಸ್ಥತೆ ಇತ್ತ, ಇಲ್ಲ ಬೇರೆ ಯಾವುದಾದ್ರೂ ಮಾನಸಿಕ ಕಾಯಿಲೆ ಅಸ್ವಸ್ಥತೆ ಇರ್ಬೋದು, ಅಂದರೆ ಉದಾಹರಣೆಗೆ ಸ್ಕಿಜೋಫ್ರೀನಿಯಾ ಇರ್ಬೋದು ಅಥವಾ ಬೇರೆ ಯಾವುದಾದ್ರೂ ಮಾನಸಿಕ ಆರೋಗ್ಯ ಕಾಯಿಲೆಯಿಂದ ಮಗು ಬಳಲ್ತಾ ಇದ್ದು ಆ ಮಗುಗೆ ಸರಿಯಾಗಿ ಟ್ರೀಟ್ಮೆಂಟ್ ಅನ್ನೋದು ಸಿಗದೆ ಮಗು ಈ ತರ ಆಗಿದೆಯಾ. ಸೊ ಇದನ್ನೆಲ್ಲ ಒಂದು ವೈದ್ಯರು ಡೀಟೇಲ್ ಆಗಿ ಇವ್ಯಾಲ್ಯೂಯೇಷನ್ ಮಾಡಿ ಮತ್ತೆ ಈ ರೋಗ ನಿರ್ಣಯ ಅನ್ನೋದನ್ನ ಮಾಡ್ತಾರೆ. ಆದರೂ ಕೂಡ ನಾವು ಏನು ಗಮನದಲ್ಲಿ ಇಡಬೇಕು ಅಂತ ಹೇಳಿದ್ರೆ ಇದು ಹಿಸ್ಟ್ರಿ ಟೇಕಿಂಗ್ ಪೋರ್ಷನ್ ಆಯ್ತು. ಇದನ್ನ ಬಿಟ್ಟು ಈಗ ಮಗುವಿನ ಸುತ್ತಮುತ್ತಲು ಇರುವಂತ ಒಂದು ವಾತಾವರಣ ಹೇಗಿದೆ ಇದ್ರ ಮೇಲೆ ನಾವು ಹೆಚ್ಚು ಗಮನ ಕೊಡಬೇಕಾಗುತ್ತೆ. ಅಲ್ಲಿ ಹೆಚ್ಚಾಗಿ ಯಾರಾದರೂ ನಿರ್ಲಕ್ಷ್ಯ ಮಾಡೋದಿರ್ಬೋದು, ಮಗುಗೆ ನಿಂದನೆ ಮಾಡೋದಿರ್ಬೋದು, ಅಥವಾ ಪೋಷಕರಲ್ಲಿಯೇ ಮದ್ಯಪಾನ ಅಥವಾ ಬೇರೆ ಯಾವುದಾದ್ರೂ ಮಾದಕ ದ್ರವ್ಯದ ಚಟ ಇರ್ಬೋದು, ಅದನ್ನ ಈ ಮಗು ಕಾನ್ಸ್ಟೆಂಟ್ ಆಗಿ ಗಮನಿಸ್ತಾ ಇರೋದಿರ್ಬೋದು, ಈ ತರ ಎಲ್ಲಾದ್ರೂ ಆಯ್ತು ಅಂತ ಹೇಳಿದ್ರೆ ಮಗುವಿನ ಮೇಲೆ ಬೀಳ್ತಾ ಇರುವಂತ ದುಷ್ಪರಿಣಾಮ ಅವರು ಅಂದ್ರೆ ಸಮೀಪದಲ್ಲಿಯೇ ಇದೆ. ಫಸ್ಟ್ ನಾವು ಅದನ್ನ ನಾವು ದೂರಪಡಿಸಲಿಕ್ಕೆ ಒಂದು ಪ್ರಯತ್ನ ಮಾಡಬೇಕಾಗುತ್ತೆ. ಸೊ ಇದ್ರ ಗಮನ ಅನ್ನೋದನ್ನ ನಾವು ಯಾರು ಮಗುನ ಕರ್ಕೊಂಡು ಬಂದಿರ್ತಾರೆ ಅವರ ಗಮನಕ್ಕೆ ತರ್ತೀವಿ. ಮತ್ತೊಂದು ವಿಚಾರ ಏನು ಕೇಳುಗರಿಗೆ ಗೊತ್ತಿರಬೇಕು ಅಂತ ಹೇಳಿದ್ರೆ, ಈಗ ಮಗುವಿನಲ್ಲಿ ಕೆಲವೊಮ್ಮೆ 10 ವರ್ಷ ವಯಸ್ಸಿಗೆ ಮುಂಚಿತವಾಗಿಯೇ ಈ ಲಕ್ಷಣಗಳು ಕೂಡ ಕಾಣಿಸ್ಕೊಳ್ಳುವಂತಹ ಸಂದರ್ಭಗಳಿರ್ತವೆ. ಆವಾಗ ನಾವೇನಂತ ಹೇಳ್ತೀವಿ, ಇದನ್ನ ಬಾಲ್ಯದಲ್ಲಿ ಕಂಡು ಬರುವಂತ ನಡವಳಿಕೆ ಅಸ್ವಸ್ಥತೆ ಅಂತ ಹೇಳ್ತೀವಿ. ಕೆಲವೊಮ್ಮೆ ಇದು 10 ವರ್ಷ ಮೇಲ್ಪಟ್ಟು ಹದಿಹರೆಯ ಅನ್ನೋದು ಬಂದ ಮೇಲೆ ಈ ಸಮಸ್ಯೆಗಳು ಚಾಲು ಆಗ್ಬೋದು. ಅಂದ್ರೆ ದೇಹದಲ್ಲಿ ಹಾರ್ಮೋನ್ಗಳಲ್ಲಿ ಏನು ವ್ಯತ್ಯಾಸಗಳಾಗ್ತಾ ಇರ್ತವೆ ಹದಿಹರೆಯದ ಸಂದರ್ಭದಲ್ಲಿ, ಆ ಸಂದರ್ಭದಲ್ಲಿ ಈ ಒಂದು ನಡವಳಿಕೆಯಲ್ಲಿ ವ್ಯತ್ಯಾಸ ಆಗ್ತಾ ಇರ್ಬೋದು, ಆವಾಗ ಹದಿಹರೆಯದ ನಡವಳಿಕೆ ಅಸ್ವಸ್ಥತೆ ಅಂತ ಹೇಳಿ ಕರಿತೀವಿ. ಬಟ್ ಇದು ಯಾಕೆ ಉಂಟಾಯ್ತು ಅನ್ನೋದನ್ನ ಕೂಲಂಕುಷವಾಗಿ ನಾವು ಪರಿಗಣಿಸಿ ಅದಕ್ಕೊಂದು ಸರಿಯಾದ ಒಂದು ಮಾಹಿತಿ ಅಥವಾ ಒಂದು ಸಹಾಯವನ್ನ ಕೊಡೋದಕ್ಕೆ ಪ್ರಯತ್ನ ಅನ್ನೋದನ್ನ ಮಾಡಬೇಕಾಗುತ್ತೆ.
0: ಮೇಡಮ್, ಇನ್ನು ಈ ಒಂದು ನಡವಳಿಕೆ ಅಸ್ವಸ್ಥತೆಗೆ ಚಿಕಿತ್ಸೆ ಯಾವ ರೀತಿ ಇದೆ ಅಂತ?
1: ಈಗ ಚಿಕಿತ್ಸೆ ಅನ್ನೋದು ಬಂದಾಗ ಮಗುವಿನಲ್ಲಿ ಯಾವ ತರದ ರೋಗ ಲಕ್ಷಣ ಹೆಚ್ಚಾಗಿ ಇದೆ ಅನ್ನೋದ್ರ ಮೇಲೆ ನಾವು ಅದನ್ನ ಡಿಸೈಡ್ ಮಾಡ್ಲಿಕ್ಕೆ ಬರುತ್ತೆ. ಈಗ ಹೆಚ್ಚಾಗಿ ಒಂದು ಆಕ್ರಮಣಕಾರಿ ಅಂತ ಒಂದು ಸಿಂಪ್ಟಮ್ಸ್ ಇರ್ಬೋದು, ಅಥವಾ ಕೆಲವೊಮ್ಮೆ ತಮ್ಮ ಭಾವನೆಗಳನ್ನ ನಿಯಂತ್ರಣ ಮಾಡ್ಲಿಕ್ಕೆ ಆ ಮಗುಗೆ ಕಷ್ಟ ಆಗ್ತಾ ಇದೆ ಅಂತ ಹೇಳಿದ್ರೆ, ಕೆಲವೊಮ್ಮೆ ನಾವು ಲೋ ಡೋಸ್ ಆಫ್ ಮೆಡಿಕೇಶನ್ಸ್ ನಾವು ಕೆಲವೊಮ್ಮೆ ಯೂಸ್ ಮಾಡೋ ಸಂದರ್ಭಗಳು ಬರ್ತವೆ. ಆದ್ರೆ ಎಲ್ಲಿಯಾದ್ರೂ ನಮ್ಗೆ ಈ ಮಗುಗೆ ಅದಕ್ಕಿಂತ ಹೆಚ್ಚಾಗಿ ದುಷ್ಪರಿಣಾಮ ಅನ್ನೋದು ಆಗ್ತಾ ಇರೋದು ಮಗುವಿನ ವಾತಾವರಣದಿಂದ ಇರಬಹುದು, ಅಥವಾ ಮನೆಯಲ್ಲಿರುವಂತ ಏನು ಡಿಸ್ಫಂಕ್ಷನಲ್ ಫ್ಯಾಮಿಲಿ ಇದೆ, ತಂದೆ ತಾಯಿಯರಲ್ಲಿರುವಂತ ಸಮಸ್ಯೆಗಳಿಂದ ಆಗ್ತಿರೋದು ಅಂತ ಹೇಳಿ ತಿಳಿದು ಬಂತು ಅಂತ ಹೇಳಿದ್ರೆ, ನಾವು ಹೆಚ್ಚಾಗಿ ಪೇರೆಂಟ್ ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ಮೇಲೆ ಜಾಸ್ತಿ ಒಂದು ಏನು ಗಮನ ಅನ್ನೋದನ್ನ ಹರಿಸ್ತೀವಿ. ಸೊ ಪೋಷಕರ ನಿರ್ವಹಣಾ ತರಬೇತಿ ಅಂತ ಹೇಳ್ತೀವಿ. ಸೊ ಈ ಸಮಸ್ಯೆಯಲ್ಲಿ ಇರುವಂತ ಮಕ್ಕಳಿಗೆ ನಾವೇನ್ ಹೇಳ್ತೀವಿ ಅಂತ ಹೇಳಿದ್ರೆ, ತಂದೆ ತಾಯಿಯರು ಹೇಗೆ ಒಂದು ಸಕಾರಾತ್ಮಕವಾದ ಒಂದು ಬಿಹೇವಿಯರ್ ವರ್ತನೆಯನ್ನ ಪ್ರೋತ್ಸಾಹಿಸಬೇಕು, ಪೋಷಕರು ಇದುವರೆಗೆ ಎಲ್ಲಿ ತಪ್ಪುಗಳನ್ನ ಮಾಡ್ತಾ ಇದ್ರು ಅದನ್ನ ತಾವು ಹೇಗೆ ಒಂದು ತಿದ್ದುಪಡಿ ಮಾಡಿಕೊಂಡು ಆ ಮಗುಗೆ ಒಂದು ರೋಲ್ ಮಾಡೆಲ್ಸ್ ಆಗಿರಬಹುದು, ಇದ್ರ ಬಗ್ಗೆ ಎಲ್ಲ ಚರ್ಚೆಗಳನ್ನ ಮಾಡ್ತೀವಿ. ಎರಡನೇದು ನಾವೇನ್ ಹೇಳ್ತೀವಿ ಅಂತ ಹೇಳಿದ್ರೆ, ಸೈಕೋಥೆರಪಿ ಅಂದ್ರೆ ಮಾನಸಿಕ ಒಂದು ಚಿಕಿತ್ಸೆ ಅಂತ ಹೇಳ್ಬೋದು. ಸೊ ಈ ಮಗು ಯಾವ ರೀತಿ ಆಲೋಚನೆ ಮಾಡ್ತಾ ಇದೆ, ಮಗುಗೆ ಆಲೋಚನೆ ಜೊತೆಗೆ ಭಾವನೆಗಳ ನಿರ್ವಹಣೆಯಲ್ಲಿ ಯಾವ ಸಂದರ್ಭದಲ್ಲಿ ತೊಂದರೆ ಆಗ್ತಾ ಇದೆ, ಅದರಿಂದಾಗಿ ಮಗುಗೆ ಈ ತರ ಒಂದು ಬಿಹೇವಿಯರಲ್ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಆ ಒಂದು ತೊಂದರೆನ ಹೇಗೆ ಆ ಮ್ಯಾನೇಜ್ ಮಾಡೋದು ಅನ್ನೋ ಕೌಶಲ್ಯನ ಮಗುಗೆ ನಾವು ಹೇಳ್ಕೊಡಕ್ಕೆ ಬರುತ್ತೆ. ಅದ್ರ ಜೊತೆಗೆ ಇನ್ನೊಂದು ಏನಪ್ಪಾ ನಮ್ಗೆ ಗೊತ್ತಿರಬೇಕು ಅಂತ ಹೇಳಿದ್ರೆ, ಈಗ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿರೋ ತರ ಮಗುಗೆ ಎಲ್ಲಿಯಾದ್ರೂ ADHD ಕಾಯಿಲೆ ಇತ್ತು ಅಥವಾ ಬೇರೆ ಏನಾದ್ರೂ ಡೆವಲಪ್ಮೆಂಟಲ್ ಡಿಸಾರ್ಡರ್ಸ್ ಅನ್ನೋದು ಇತ್ತು ಅಂತ ಹೇಳಿದ್ರೆ, ಅದಕ್ಕೋಸ್ಕರ ಖಂಡಿತವಾಗ್ಲೂ ನಾವು ಔಷಧಿಗಳನ್ನ ಯೂಸ್ ಮಾಡಿದಾಗ ಮಗುಗೆ ಈ ಏನು ಎಗ್ರೆಸಿವ್ ಕಾಂಡಕ್ಟ್ ಅನ್ನೋದು ಏನಿರುತ್ತೆ, ಸಿಟ್ಟುಗಳು ಜಾಸ್ತಿ ಬಂದು ಮಗು ಏನು ತನ್ನ ವರ್ತನೆಯ ಮೇಲೆ ತನಗೆ ನಿಯಂತ್ರಣ ಅನ್ನೋದು ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅದರಲ್ಲಿ ಕೂಡ ನಾವು ಸಹಾಯನ ಕೊಡಲಿಕ್ಕೆ ಸಾಧ್ಯ ಇದೆ.
0: ಮೇಡಮ್, ಈಗ ಈ ಒಂದು ನಡವಳಿಕೆ ಅಸ್ವಸ್ಥತೆ ಇರುವಂತಹ ಮಕ್ಕಳ ಭವಿಷ್ಯ ಹೇಗಿರುತ್ತೆ ಅಂತ?
1: ಈಗ ಆರಂಭಿಕ ಮತ್ತೆ ಸಂಪೂರ್ಣ ಚಿಕಿತ್ಸೆ ಪಡೆದಿರುವಂತಹ ಮಕ್ಕಳಲ್ಲಿ ಸಾಮಾನ್ಯವಾಗಿ ಇದು ಮೈಲ್ಡ್ ಫಾರ್ಮ್ ಆಫ್ ಕಾಂಡಕ್ಟ್ ಸಿಂಪ್ಟಮ್ಸ್ ಇತ್ತು ಅಂತ ಹೇಳಿದ್ರೆ, ಅವರು ಪೂರ್ತಿ ಈ ಅಸ್ವಸ್ಥತೆಯಿಂದ ಹೊರಗಡೆ ಬರುವ ಸಾಧ್ಯತೆಗಳು ಇರ್ತವೆ. ಆದ್ರೆ ಕೆಲವೊಮ್ಮೆ ನಾವು ಏನ್ ಗಮನಿಸ್ತೀವಿ ಅಂತ ಹೇಳಿದ್ರೆ, ರೋಗ ಲಕ್ಷಣಗಳು ತೀವ್ರ ಇದ್ದಾಗ ಮತ್ತೆ ನಡವಳಿಕೆ ಸಮಸ್ಯೆ ಕೂಡ ಅತಿ ತೀವ್ರ ಇದ್ದಾಗ, ಹಾಗೆ ನಮ್ಗೆ ಈ ಮಕ್ಕಳನ್ನ ಕರ್ಕೊಂಡು ಬಂದವರು ಪೊಲೀಸರು ಇರಬಹುದು, ಅಂದ್ರೆ ನಾವು ಏನ್ ಗಮನಿಸ್ತೀವಿ, ಕೆಲವೊಮ್ಮೆ ಇವರನ್ನ ಚಿಲ್ಡ್ರನ್ ಇನ್ ಕಾನ್ಫ್ಲಿಕ್ಟ್ ವಿತ್ ಲಾ ಅಂತ ಹೇಳ್ತೀವಿ. ಅಂದ್ರೆ ಆಲ್ರೆಡಿ ಅವರು ಏನೋ ಒಂದು ಸಮಾಜಘಾತಕವಾಗಿರುವಂತ ಒಂದು ಕೆಲಸನ ಮಾಡಿರ್ತಾರೆ. ಸಣ್ಣ ವಯಸ್ಸಿನಲ್ಲಿ ಯಾರ್ದೋ ಕೊಲೆ ಮಾಡಿರೋದಿರ್ಬೋದು, ಅಥವಾ ದೊಡ್ಡ ಪ್ರಮಾಣದಲ್ಲಿ ಯಾರಿಗೋ ಹಾನಿ ಮಾಡಿ ಬಂದಿರೋದಿರ್ಬೋದು, ಇಂಥದ್ದೆಲ್ಲ ಮಾಡ್ ಬಂದಿದ್ದಾಗ ಅದೇನಾಗ್ಬಿಡುತ್ತೆ, ಅದು ಆ ಮಗುವಿನ ಮನಸ್ಸಿನ ಮೇಲೆ ಅದು ಒಂಥರ ಏನು ಅಚ್ಚು ಒತ್ತಿರೋ ತರ ಇದ್ಬಿಡುತ್ತೆ. ಸೊ ಸಿವಿಯರ್ ಫಾರ್ಮ್ ಆಫ್ ಕಾಂಡಕ್ಟ್ ಡಿಸಾರ್ಡರ್ ಇರೋರಲ್ಲಿ ಅವರನ್ನ ನಾವು ಎಷ್ಟು ಅದರಿಂದ ಹೊರಗಡೆ ತರಬೇಕು ಅಂತ ಹೇಳಿದ್ರು ಕೂಡ ಅದೆಲ್ಲೋ ಒಂದ್ ಕಡೆ ಅವ್ರಿಗೆ ಅದರಿಂದ ಹೊರಗಡೆ ಬರ್ಲಿಕ್ಕೆ ಆಗದೇ ಇರ್ಬೋದು. ಸೊ ಇಂಥ ಸಂದರ್ಭದಲ್ಲಿ ನಾವು ಏನ್ ಗಮನಿಸ್ತೀವಿ ಅಂತ ಹೇಳಿದ್ರೆ, ಈ ಮಗು ಮುಂದೆ ವಯಸ್ಸಾಗ್ತಾ ಇದ್ದ ಹಾಗೆ ಕೆಲವೊಮ್ಮೆ ಇನ್ನಷ್ಟು ಈ ವರ್ತನೆಯ ಸಮಸ್ಯೆಗಳು ಹೆಚ್ಚಾಗ್ತಾ ಹೋಗುವಂತ ಸಂದರ್ಭಗಳಿರಬಹುದು. ಹಾಗಾಗಿ ಇವರನ್ನ ಒಂದು ಸೂಪರ್ವೈಸ್ ಮಾಡುವಂತ ಎನ್ವೈರನ್ಮೆಂಟ್ ಅಲ್ಲಿ ಅವರನ್ನ ಇಟ್ಟರೆ, ಅಂದ್ರೆ ಯಾರಾದ್ರೂ ಅವರನ್ನ ಚೆನ್ನಾಗಿ ಒಂದು ನೋಡ್ಕೊಂಡು ಅವ್ರು ಮತ್ತೆ ಮತ್ತೆ ಈ ಸಮಾಜಘಾತಕ ಏನು ಕೆಲಸ ಮಾಡದೆ ಇರೋ ತರ ಒಂದು ವಾತಾವರಣದಲ್ಲಿ ಇಟ್ಟರೆ ಅವರು ಸರಿ ಹೋಗೋ ಸಾಧ್ಯತೆಗಳಿರಬಹುದು ಅಂತ ಹೇಳ್ತೀವಿ. ಇನ್ನೊಂದು, ಈ ಮಕ್ಕಳಲ್ಲಿ ಕೆಲವೊಮ್ಮೆ ನಾವು ಏನ್ ಗಮನಿಸ್ತೀವಿ, ಹದಿಹರೆಯ ಅನ್ನೋದು ಬಂದಾಗ ಆಲ್ರೆಡಿ ಅವರಲ್ಲಿ ಈ ನಡವಳಿಕೆ ಸಮಸ್ಯೆ ಇದ್ದಾಗ ಕೆಲವೊಮ್ಮೆ ಅವರಲ್ಲಿ ಖಿನ್ನತೆ ಇರಬಹುದು ಅಥವಾ ಬೈಪೋಲಾರ್ ಎಫೆಕ್ಟಿವ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಅಂದ್ರೆ ಬೇರೆ ಬೇರೆ ನಮೂನೆಯ ಮಾನಸಿಕ ಕಾಯಿಲೆಗಳಿಗೂ ಇವರು ತುತ್ತಾಗುವಂತ ಸಾಧ್ಯತೆ ಜಾಸ್ತಿ ಇರ್ತವೆ ಅಂತ ಹೇಳ್ತೀವಿ.
0: ಮೇಡಮ್, ಒಟ್ಟಾರೆಯಾಗಿ ಇಂತಹ ಮಕ್ಕಳಿಗೆ, ಒಂದು ನಡವಳಿಕೆ ಅಸ್ವಸ್ಥತೆಗೆ ಒಳಗಾದಂತಹ ಮಕ್ಕಳಿಗೆ ಯಾವ ರೀತಿಯ ಪರಿಸರವನ್ನ ಒದಗಿಸ್ಕೊಡ್ಬೇಕು ತಂದೆ ತಾಯಿಯಾದವರು ಅಥವಾ ಸಮಾಜ?
1: ಈಗ ಒಂದು ತಂದೆ ತಾಯಿಯರು ಅಂತ ಹೇಳಿದಾಗ ನಾವು ಏನು ಹೆಚ್ಚಾಗಿ ಸ್ಟ್ರೆಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಮಗುವಿಗೆ ನಾವು ಯಾವ ತರ ಒಂದು ನರ್ಚರ್ ಅಂದ್ರೆ ವಾತಾವರಣದಲ್ಲಿ ಮಗು ಬೆಳೆಯೋ ತರ ಮಾಡ್ತೀವಿ, ಆ ಮಗು ಅದೇ ತರ ಬೆಳೀತಾ ಹೋಗುತ್ತೆ. ಈಗ ಮಗು ಹುಟ್ಟಿದಾಗ ಹೀ ಆರ್ ಶಿ ಇಸ್ ಲೈಕ್ ಅ ಬ್ಲಾಂಕ್ ಸ್ಲೇಟ್ ಅಂತ ಹೇಳ್ತೀವಿ. ಆ ಮಗುವಲ್ಲಿ ಏನೇ ಕಲ್ಮಶ ಇರೋದಿಲ್ಲ, ಆ ಮಗುಗೆ ಸಿಟ್ಟು ಅಂದ್ರೆ ಏನು ಅಂತ ಗೊತ್ತಿರೋದಿಲ್ಲ, ಹಾಗೆ ಕ್ರೌರ್ಯ ಅಂದ್ರೆ ಏನು ಅಂತ ಗೊತ್ತಿರೋದಿಲ್ಲ. ಯಾವುದೇ ಒಂದು ನಡವಳಿಕೆ ಅಂದ್ರೆ ಒಳ್ಳೇದು ಕೆಟ್ಟದ್ದು ಅನ್ನೋದು ಆ ಮಗುಗೆ ಪರಿವೇ ಇರೋದಿಲ್ಲ. ಆ ಮಗು ಸುತ್ತಮುತ್ತ ಇರೋರನ್ನ ನೋಡ್ಕೊಂಡೇ ಕಲಿತಾ ಹೋಗುತ್ತೆ. ಹಾಗೆ ಕೆಲವೊಮ್ಮೆ ನಮ್ಗೆ ಜೆನೆಟಿಕಲಿ ಅಂದ್ರೆ ವಂಶ ಪಾರಂಪರ್ಯವಾಗಿ ಕೆಲವೊಮ್ಮೆ ನಮ್ಗೆ ಯಾವ ಸ್ವಭಾವಗಳು ಬಂದಿರ್ತವೆ ಅದನ್ನ ನಾವು ಬೆಳೆಸ್ಕೊಳ್ಳೋ ಹೋಗುವಂತ ಸಾಧ್ಯತೆಗಳು ಹೆಚ್ಚಿರ್ತವೆ. ಹಾಗಾಗಿ ತಂದೆ ತಾಯಿಯರಿಗೆ ನಾವು ಕೇಳ್ಕೊಳ್ಳೋದೇನಪ್ಪ ಅಂತ ಹೇಳಿದ್ರೆ, ಒಂದು ಸಕಾರಾತ್ಮಕವಾದ ಒಂದು ವಾತಾವರಣ. ಈಗ ಮಗುಗೆ ತಪ್ಪು ಮಾಡಿದಾನೆ ಅಥವಾ ಮಾಡಿದಾಳೆ ಅಂತ ಹೇಳಿದ್ರೆ ಅದನ್ನ ಸರಿ ಮಾಡಿಸೋ ಅಂತ ಒಂದು ವಾತಾವರಣ ಆ ಮನೆಯಲ್ಲಿ ಇರಬೇಕಾಗುತ್ತೆ. ಆ ಮಗುಗೆ ತಾನು ಮಾಡಿರೋದು ತಪ್ಪು ಅಂತ ಹೇಳಿದ್ರು ಕೂಡ ಅದನ್ನ ಯಾರು ಸರಿಪಡಿಸುವಂತ ವ್ಯಕ್ತಿ ಇಲ್ಲ ಅಂತ ಹೇಳಿದ್ರೆ ಆ ಮಗು ಅದೇ ಒಂದು ಏನು ಬಿಹೇವಿಯರ್ ಇದೆ, ನಡವಳಿಕೆ ಏನಿದೆ ಅದನ್ನ ಕಲಿತಾ ಹೋಗುವಂತ ಸಾಧ್ಯತೆಗಳೇ ಹೆಚ್ಚು. ಮಗು ತಪ್ಪು ಮಾಡಿದೆ ಅಂತ ಹೇಳಿದ್ರೆ ಮಗುಗೆ ಸಕಾರಾತ್ಮಕವಾಗಿ ದಂಡಿಸಿ, ಯಾಕಂದ್ರೆ ಮಗುನ ಆ ಏನು ತಪ್ಪು ಅನ್ನೋದು ಏನಿದೆ ಅದರಿಂದ ಹೊರಗಡೆ ತರೋ ಪ್ರಯತ್ನದಿಂದ ಏನಾಗ್ಬೋದು, ಮುಂದೆ ದೊಡ್ಡ ಪ್ರಮಾಣದಲ್ಲಿ ಆಗೋ ಅನಾಹುತನ ನಾವು ತಡೆಯೋದಕ್ಕೆ ಸಾಧ್ಯ ಇದೆ.
0: ಮೇಡಮ್, ಕೊನೆಯದಾಗಿ ನಮ್ಮ ಕೇಳಿ ವೇಣುಧ್ವನಿಯ ಮೂಲಕ ನಮ್ಮ ಕೇಳುಗರಿಗೆ ಯಾವ ಒಂದು ಸಂದೇಶವನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಾ?
1: ಕಡೆ ಒಂದು ಸಂದೇಶ ಏನಪ್ಪಾ ಅಂತ ಹೇಳಿದ್ರೆ, ಇಂತಹ ಸಮಸ್ಯೆ ಇರೋ ಮಕ್ಕಳನ್ನ ನಾವು ಸಣ್ಣ ವಯಸ್ಸಿನಲ್ಲಿ ಗುರುತಿಸಿ ಆ ಮಕ್ಕಳಿಗೆ ಸರಿಯಾದ ಚಿಕಿತ್ಸೆ ಕೊಡದೆ ಹೋದ್ರೆ ಮುಂದೆ ಈ ಮಕ್ಕಳು ಸಮಾಜ ವಿರೋಧಿ ವ್ಯಕ್ತಿತ್ವ ಇರ್ಬೋದು ಅಥವಾ ಮಾದಕ ದ್ರವ್ಯ ವ್ಯಸನ ಇರ್ಬೋದು ಅಥವಾ ಬೇರೆ ಬೇರೆ ನಮೂನೆಯ ಅಪರಾಧ ಕೃತ್ಯಗಳಲ್ಲಿ ತೊಡಗುವುದು ಇಂಥದ್ದನ್ನ ಮಾಡಬಹುದು. ಆದ್ದರಿಂದ ಗುರುಹಿರಿಯರಾದವರು ನಾವೆಲ್ಲ ಗಮನಿಸಿ ಈ ಮಕ್ಕಳನ್ನ ಆದಷ್ಟು ಸಕಾರಾತ್ಮಕವಾಗಿ ಒಂದು ವಾತಾವರಣದಲ್ಲಿ ಬೆಳೆಸಿ ಆ ಮಗುವಿನಲ್ಲಿ ಸಮಸ್ಯೆ ಇತ್ತು ಅಂತ ಹೇಳಿದ್ರೆ ಚಿಕಿತ್ಸೆಗೆ ಕರೆದುಕೊಂಡು ಬಂದ್ರೆ ದೊಡ್ಡ ರೀತಿಯಲ್ಲಿ ಅನಾಹುತ ಆಗೋದನ್ನ ಮುಂದೆ ನಾವು ತಪ್ಪಿಸಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತೀವಿ.
0: ಖಂಡಿತ ಮೇಡಮ್. ಮೇಡಮ್, ಮಕ್ಕಳಲ್ಲಿ ಕಂಡು ಬರುವಂತಹ ನಡವಳಿಕೆಯ ಅಸ್ವಸ್ಥತೆ ಅತ್ಯಂತ ಸೂಕ್ಷ್ಮವಾದ ವಿಷಯದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ. ಧನ್ಯವಾದಗಳು.
1: ಧನ್ಯವಾದಗಳು.
0: ಸ್ನೇಹಿತರೆ, ಇದಾಗಿತ್ತು ನಮ್ಮ ಇಂದಿನ ಮೊಗ್ಗಿನ ಮನಸ್ಸು ಮಾನಸಿಕ ಆರೋಗ್ಯ ಜಾಗೃತಿ ಸರಣಿ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ನಡವಳಿಕೆಯ ಅಸ್ವಸ್ಥತೆ ಕಾಂಡಕ್ಟ್ ಡಿಸ್ ಆರ್ಡರ್ನ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡವರು ಡಾಕ್ಟರ್ ಅಶ್ವಿನಿ ಪದ್ಮಶಾಲಿ, ಸಹಾಯಕ ಪ್ರಾಧ್ಯಾಪಕರು, ಮನೋರೋಗ ವಿಭಾಗ, ಕೆಎಲ್ಇ ಶತಮಾನೋತ್ಸವ ಚಾರಿಟಬಲ್ ಆಸ್ಪತ್ರೆ, ಎಳ್ಳೂರು, ಬೆಳಗಾವಿ. ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮಗೆ ತಿಳಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ 9019904904. ಮತ್ತೊಂದು ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ, ಇದು ಕೇಳಿ ವೇಣುಧ್ವನಿ 90.4 FM. ನಮಸ್ಕಾರ.

0: Seasons change, but your brilliance is timeless. P&G brings you the exclusive change of season offer.
1: Now get an incredible discount of 10,000 rupees per carat on the purchase of stunning diamond jewelry. Also enjoy up to 20% off on making charges of gold jewelry and a flat 20% off on making of silver.
0: Offer valid till 31st July 2026. Hurry, visit to Mrs. Purushottam Narayan Gargir, Seraph and Dwellers today. Terms and conditions apply.
2: KLE Cancer Hospital, Belagavi.
3: Praprathama Bharige, Uttara Karnataka, Belagavi, Atenta Anubavi Hago Nurita Vaidera Tanda, Atyadunika Matu Susajita, Yantropakaranagalondige.
2: KLE Cancer Hospital, Kaylee's Dr. Prabhakar Kore Hospital and MRC Hindugade, Nehru Nagara, Belagavi. Arogya Ke Hosajiva, Cancer Piditarige, Asha Kirana Vada, KLE Cancer Hospital, Belagavi. ಮೂಲ ಸೌಲಭ್ಯಗಳು
3: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
2: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
3: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು ಎಂಆರ್ಸಿ ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 083-1255-2500 ಮತ್ತು 2473777 ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
3: ಇಂದೇ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಇಂದೇ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607.
1: KLE ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ KLE ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, KLE ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831247036, ಮೊಬೈಲ್ ಸಂಖ್ಯೆ 9448998331.

ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್ ಸುಂದರ ಬದುಕಿನ ಹೊಸ ಆರಂಭ. 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರಿ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2 BHK ಅಪಾರ್ಟ್ಮೆಂಟ್ಗಳು, ವಿಶ್ವ ದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ, ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್, 24/7 ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಆಟದ ಮೈದಾನ, ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ CCTV ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು 2-wheeler ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ G5 ಗ್ರೌಂಡ್ ಫ್ಲೋರ್ 9th Cross ಭಾಗ್ಯನಗರ್ ಬೆಳಗಾವಿ. ದೂರವಾಣಿ ಸಂಖ್ಯೆ 08314069685, ಮೊಬೈಲ್ ಸಂಖ್ಯೆ 7760477279. ನಿಮ್ಮ ಕನಸಿನ ಮನೆಯನ್ನು ಇಂದೇ ನನಸಾಗಿಸಿಕೊಳ್ಳಿ.

ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆಯ ಕೆಎಲ್ಇ ಫರ್ಟಿಲಿಟಿ ಸೆಂಟರ್ ಬೆಳಗಾವಿ, ಸ್ಟೇಟ್ ಆಫ್ ದಿ ಆರ್ಟ್ IVF ಫೆಸಿಲಿಟಿ ಒಂದಿಗೆ ರಿಪ್ರೊಡಕ್ಟಿವ್ ಮೆಡಿಸಿನ್, ಕ್ಲಿನಿಕಲ್ ಎಂಬ್ರಿಯಾಲಜಿ, ಎಂಡ್ರಾಲಜಿ, ಎಂಡೋಸ್ಕೋಪಿಗಳಿಗೆ ಎಕ್ಸ್ಕ್ಲೂಸಿವ್ ಓಪಿಡಿ, 3D ಲ್ಯಾಪ್ರೋಸ್ಕೋಪಿ ಹಾಗೂ ಹಿಸ್ಟ್ರೋಸ್ಕೋಪಿ, ಈ ಎಲ್ಲಾ ಸೇವೆಗಳ ಜೊತೆಗೆ ನುರಿತ ತಜ್ಞ ವೈದ್ಯರ ತಂಡ ಕೆಎಲ್ಇ IVF ಸೆಂಟರ್ ಬೆಳಗಾವಿಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕೆಎಲ್ಇ ಫರ್ಟಿಲಿಟಿ ಸೆಂಟರ್ ಬೆಳಗಾವಿ, ಓಪಿಡಿ ನಂಬರ್ 97 ಶರಾವತಿ, ಸೆಕೆಂಡ್ ಫ್ಲೋರ್ ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಹಾಗೂ ವೈದ್ಯಕೀಯ ಸಂಶೋಧನಾ ಕೇಂದ್ರ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831255530 ಮತ್ತು 0831247377, ಎಕ್ಸ್ಟೆನ್ಷನ್ 1530. ಶ್ರವಣದಾನ ನಿಮ್ಮ ಮಗುವಿನ ಬಾಳಲ್ಲಿ ಹೊಸ ಬೆಳಕು. ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ ಹುಟ್ಟಿನಿಂದಲೇ ಕೇಳದ ಮಕ್ಕಳಿಗಾಗಿ ಒಂದು ಅದ್ಭುತ ಅವಕಾಶವನ್ನು ತಂದಿದೆ. ಉಚಿತ ಕಾಕ್ಲಿಯರ್ ಇಂಪ್ಲಾಂಟ್ ಶಸ್ತ್ರಚಿಕಿತ್ಸೆ ಯೋಜನೆ ಉತ್ತರ ಕರ್ನಾಟಕದಲ್ಲಿ ಈ ಯೋಜನೆಯಡಿ ಮಾನ್ಯತೆ ಪಡೆದ ಮೊದಲ ಖಾಸಗಿ ಆಸ್ಪತ್ರೆ. ಈಗಾಗಲೇ 35 ಹೆಚ್ಚು ಮಕ್ಕಳು ಇದರ ಪ್ರಯೋಜನ ಪಡೆದಿದ್ದಾರೆ. ಕೇಳುವ ಶಕ್ತಿ ಕೊರತೆ ನಿಮ್ಮ ಮಗುವಿನ ಭವಿಷ್ಯಕ್ಕೆ ಅಡ್ಡಿಯಾಗದಿರಲಿ. ನಮ್ಮ ತಜ್ಞ ವೈದ್ಯರ ತಂಡ ನಿಮ್ಮ ಮಗುವು ಕೇಳುವಂತೆ, ಮಾತನಾಡುವಂತೆ ಮತ್ತು ಬೆಳೆಯುವಂತೆ ಮಾಡಲು ಸದಾ ಸಿದ್ಧ. ಅರ್ಹತೆಗಳು: ಮಗುವಿನ ವಯಸ್ಸು 3 ವರ್ಷಕ್ಕಿಂತ ಕಡಿಮೆ ಇರಬೇಕು, ತೀವ್ರವಾದ ಶ್ರವಣದೋಷ ಇರಬೇಕು, ಶ್ರವಣ ಸಾಧನಗಳಿಂದ ಯಾವುದೇ ಪ್ರಯೋಜನವಾಗದಿದ್ದಾಗ ಶಸ್ತ್ರಚಿಕಿತ್ಸೆಗೆ ಮಗು ದೈಹಿಕವಾಗಿ ಸದೃಢವಾಗಿರಬೇಕು. ಲಾಭಗಳು: ಮಗುವಿಗೆ ಕೇಳುವ ಶಕ್ತಿ ಮರಳಿ ಸಿಗುತ್ತದೆ, ಮಾತು ಮತ್ತು ಭಾಷೆಯ ಬೆಳವಣಿಗೆ ಸುಲಭವಾಗುತ್ತದೆ, ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಮಗು ಮುನ್ನಡೆಯಲು ಸಹಕಾರಿ, ಮಗುವಿನ ಭವಿಷ್ಯಕ್ಕೆ ಹೊಸ ದಾರಿ ತೆರೆಯುತ್ತದೆ. ಈ ಸುವರ್ಣ ಅವಕಾಶದ ಸದುಪಯೋಗ ಪಡೆದುಕೊಳ್ಳಿ. ಉಚಿತ ತಪಾಸಣೆಗಾಗಿ ಇಂದೇ ನೋಂದಾಯಿಸಿ ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ, ENT OPD ಸಂಖ್ಯೆ 16.

ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವಿಜಯ ಪ್ರಕಾಶ್ ಮಾತಾಡ್ತಾ ಇದ್ದೀನಿ. ಬಹಳ ಸಂತೋಷವಾಗಿದೆ ಇವತ್ತು ವೇಣುಧ್ವನಿ 90.4 FM KLE ಕನಸು ಈ ರೇಡಿಯೋ ಸ್ಟೇಷನ್ ಅಲ್ಲಿ ಕೂತಿದ್ದೀನಿ. ಬಹಳ ಒಂದು ರೀತಿ ಯಾಕೆ ಸಂತೋಷ ಆಗುತ್ತೆ ಅಂದ್ರೆ, ಬೆಳಗಾವಿ ಜನರಿಗೋಸ್ಕರ ವಿಶೇಷವಾಗಿ ಇವರು ಒಂದು ಪ್ರಯತ್ನ ಮಾಡಿ ಇಲ್ಲಿನ ಜನರಿಗೆ ನಾವು ಮನರಂಜನೆ ಕೊಡಬೇಕು ಅಂತ ಒಂದು ವಿಶೇಷವಾದ ಒಂದು ಉದ್ದೇಶದಿಂದ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ನೀಡ್ತಾ ಇದ್ದಾರೆ KLE ಅವ್ರಿಗೆ, ಇನ್ಸ್ಟಿಟ್ಯೂಷನ್ ಅವ್ರಿಗೆ, ಮತ್ತೆ ಇಲ್ಲಿ ಕೆಲಸ ಮಾಡ್ತಿರೋ ಎಲ್ಲ ಬಂಧು ಮಿತ್ರರಿಗೆ ನಾನು ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಅಭಿನಂದನೆಗಳು, ಯಾಕೆಂದರೆ ಈ ರೀತಿ ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ಮನಸ್ಸು ಬರೋದೇ ದೊಡ್ಡ ವಿಷಯ. ಆ ಮನಸ್ಸು ಬಂದಾಗ ಅದಕ್ಕೆ ಸಹಯೋಗ ನೀಡಲಿಕ್ಕೆ ಯೂನಿವರ್ಸಿಟಿಯವರು ಎಲ್ಲರೂ ನಿಮಗೆ ಒಂದು ಸಹಕಾರವನ್ನು ನೀಡಿದ್ದಾರೆ. ಈ ಮೂಲಕವಾಗಿ ನೀವು ಕಲಾವಿದರನ್ನು, ಕಲೆಯನ್ನು ಮತ್ತು ಸಮಾಜಕ್ಕೆ ಸೇರಿದಂಥ ಎಷ್ಟೋ ಒಳ್ಳೆ ವಿಷಯಗಳನ್ನು ಬೆಳಗಾವಿ ಜನರಿಗೆ ತಲುಪಿಸ್ತಾ ಇದ್ದೀರಾ. ಬೆಳಗಾವಿ ಜನಗಳು ಇದನ್ನು ಅಷ್ಟು ಇಷ್ಟಪಟ್ಟು ಕೇಳ್ತಾ ಇದ್ದಾರೆ. ನನಗೂ ಭಾಳ ಸಂತೋಷ ಆಗ್ತಾ ಇದೆ ಇವತ್ತು ಇಲ್ಲಿ ನಿಮ್ಮ ಒಂದು ಸ್ಟುಡಿಯೋನಲ್ಲಿ ಕೂತ್ಕೊಂಡು ಮಾತಾಡಲಿಕ್ಕೆ.

ಮನದ ಭಾವ ತಿಳಿಯಲು ಬೇಕಿಲ್ಲ ಮಾತುಗಳ ತೋರಣ, ಮನದ ಪ್ರೀತಿಯ ತಿಳಿಯಲು ಸಾಕು ಮೆಲ್ಲುಸಿರಿನ ಸವಿಗಾನ. ಕೆಎಲ್ಇ ವೇಣುಧ್ವನಿಯ 90.4 ತರಂಗಗಳಲ್ಲಿ ನೀವು ಕೇಳ್ತಾ ಇದ್ದೀರಾ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮವನ್ನು. ಕಾರ್ಯಕ್ರಮದ ಆರಂಭದ ಗೀತೆ ದೊರೈ ಭಗವಾನ್ ನಿರ್ದೇಶನದ ಡಾಕ್ಟರ್ ರಾಜ್ಕುಮಾರ್ ಜಯಂತಿ ಆರತಿ ಅಭಿನಯದ 1971 ತೆರೆ ಕಂಡಂತಹ ಕಸ್ತೂರಿ ನಿವಾಸದ ಚಿತ್ರದ ಗೀತೆ ಇದು. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು.

ಕೆಎಲ್ಇ ರೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದ ಮುಂದಿನ ಗೀತೆ 1963 ತೆರೆ ಕಂಡಂತಹ ಪಿಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಗೌರಿ ಚಿತ್ರದ ಗೀತೆಯಿದು. ಇವಳು ಯಾರು ಬಲ್ಲೆ ಏನು, ಇವಳ ಹೆಸರ ಹೇಳಲೇನು.

ನೀವು ಕೇಳ್ತಾ ಇದ್ದೀರಾ 90.4 ತರಂಗಗಳಲ್ಲಿ KLE ವೇಣುಧ್ವನಿಯನ್ನ. ಕಾರ್ಯಕ್ರಮವಿದು ಮೆಲ್ಲು ಸಿರೆ ಸವಿಗಾನ. ಬೆಟ್ಟದ ಹೂ ಚಿತ್ರದ ಗೀತೆ ಇದು. ಪಿಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ ಅವರ ಧ್ವನಿಯಲ್ಲಿ ಪ್ರೀತಿನೇ ಆ ದ್ಯಾವರು ತಂದ ಆಸ್ತಿ ನಮ್ಮ ಪಾಲಿಗೆ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312473777.
1: ಕೆಯಲ್ಲಿ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದ ಮುಂದಿನ ಗೀತೆ ಬಲ್ಲೆ ಭಾಸ್ಕರ ಚಿತ್ರದ ಗೀತೆ ಇದು. 1971 ತೆರೆ ಕಂಡಂತಹ ಈ ಚಿತ್ರದಲ್ಲಿ ಉದಯ್ಕುಮಾರ್, ರಾಜೇಶ್, ಅನಿತಾ, ಜಯಕುಮಾರಿ ಅಭಿನಯಿಸಿದ್ದಾರೆ. ನನ್ನೆದೆಯ ಮಾತೆಲ್ಲ ನೀನಾಡಬೇಕು.

ನೀವು ಕೇಳ್ತಾ ಇದ್ದೀರಾ KLE ವೇಣುಧ್ವನಿ 90.4 FM. ಕಾರ್ಯಕ್ರಮವಿದು ಮೆಲ್ಲುಸಿರೆ ಸವಿಗಾನ. ಕಾರ್ಯಕ್ರಮದ ಮುಂದಿನ ಗೀತೆ ಬಂಗಾರದ ಹೂ ಚಿತ್ರದ ಗೀತೆಯಿದು. ಓಡುವ ನದಿ ಸಾಗರವ ಬೆರೆಯಲೇಬೇಕು.

ಮಧುರ ಗೀತೆಗಳ ಕಾರ್ಯಕ್ರಮವಿದು ಮೆಲ್ಲುಸಿರೆ ಸವಿಗಾನ. ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆ ತಾಯಿಯ ಹೊಣೆ ಚಿತ್ರದ ಗೀತೆ ಇದು. ಮುಗಿಲ ಮಲ್ಲಿಗೆಯೋ ಗಗನದ ತಾರೆಯೋ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312473777.
1: ಕೆಯಲ್ಲಿ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದ ಮುಂದಿನ ಗೀತೆ ರವಿಚಂದ್ರನ್ ಭವ್ಯ ಅಭಿನಯದ ಪ್ರಳಯಾಂತಕ ಚಿತ್ರದ ಗೀತೆ ಮುಂದೆ ನೀ ಹೋದಾಗ ಹಿಂದೆ ನಾ ಬರುವೆ.
2: ಆಹಾ!

ಇದುವರೆಗೆ ನೀವು ಕೇಳಿದ್ರಿ ವೇಣುಧ್ವನಿ 90.4 FM. ಇದು KLE ಕನಸು. ಇಲ್ಲಿಗೆ ಮುಕ್ತಾಯವಾಯಿತು ನಮ್ಮ ಪ್ರಸಾರ. ಮತ್ತೆ ನಾವು ನಿಮ್ಮನ್ನ ಭೇಟಿಯಾಗ್ತೇವೆ ನಾಳೆ ಬೆಳಿಗ್ಗೆ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬೆಳಗಿನ 6 ಗಂಟೆಗೆ. ನಮಸ್ಕಾರ.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ನ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಚೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರು ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ವಾರ್ಡಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಕೋಟಿಂಚ್ಯಾ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೆ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರು ರೋಡ್ ಯಳೂರು
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777